0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಹತ್ತು ನಿಮಿಷದಿಂದ 8 ಗಂಟೆಯವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8 ಗಂಟೆಯಿಂದ 8 ಗಂಟೆ 15 ನಿಮಿಷಕ್ಕೆ ವಾರ್ತೆಗಳು. ಹಿಂದಿ ಭಾಷೆಯಲ್ಲಿ 8 ಗಂಟೆ 15 ನಿಮಿಷದಿಂದ 8 ಗಂಟೆ 30 ನಿಮಿಷದವರೆಗೆ KLE ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8 ಗಂಟೆ 30 ನಿಮಿಷದಿಂದ

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ದಯ ತೋರಿ ದಯ ಮಾಡು ಜಯಲಕ್ಷ್ಮಿಯೇ, ವರಲಕ್ಷ್ಮಿ ಸಿರಿ ನೀಡು ನೆಲೆಸಿಲಿಯೇ, ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ಮೇಣಧ್ವನಿಯಲ್ಲಿ.

ಸಂಗೀತಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ವಂದೇಹಂ ಶಾರದಾ, ವಂದೇಹಂ ಸರ್ವ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ನುಡಿಯ ದೇವಿ ಒಡನೆ ನಮ್ಮ ನಡೆಸಬಾರಮ್ಮ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ಮಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ, ಏನು ನೈವೇದ್ಯ ತರಲಮ್ಮ ನಿನಗೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ನಾವು ಬಂದೇವ ನಾವು ಬಂದೇವ ಇಟಕಿಯ ನೋಡದಕ್ಕ ತಾಯಿ ಭೀಮಾಂಬೆ ಮಹಿಮೆಯ ಹಾಡೋದಕ್ಕ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
1: ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರ, ನಾನು ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಇವತ್ತಿನ ಚಿಂತನದ ವಿಷಯ ನಿಂದನೆ. ಜೀವನದಲ್ಲಿ ನಿಂದಕರಿರಬೇಕು ಎಂದು ಹೇಳುತ್ತಾರೆ, ಯಾಕೆಂದರೆ ನಿಂದಕರೇ ಸಾಧನೆಗೆ ಮೊದಲ ಮೆಟ್ಟಿಲು. ಅಸಹಾಯಕತೆ ಕೆಲವರನ್ನು ನಿಂದನೆಗೆ ಒಳಪಡಿಸಬಹುದು, ಆದರೆ ನೀವು ಇನ್ನೊಬ್ಬರನ್ನು ನಿಂದಿಸಿ ನಗುವ ಕ್ರೂರತೆಯಲ್ಲಿ ಮರೆಯಬೇಡಿ. ಅಸಹಾಯಕತೆ ಯಾರೊಬ್ಬರ ಸ್ವತ್ತಲ್ಲ, ಮುಂದೆ ನೀವು ಆ ಪರಿಸ್ಥಿತಿಯಲ್ಲಿ ನಿಲ್ಲಬಹುದು. ಇನ್ನು ಒಳ್ಳೆಯತನಕ್ಕೆ ಮೊದಲು ಸಿಗೋ ಎರಡು ಬಹುಮಾನಗಳು ಏನೆಂದರೆ, ಒಂದು ನಿಂದನೆ, ಇನ್ನೊಂದು ಅವಮಾನ. ಆತ್ಮೀಯರೇ, ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಜನರ ನಿಂದನೆ ಮಾತ್ರ ತಪ್ಪಿದ್ದಲ್ಲ. ಒಬ್ಬ ಮನುಷ್ಯ ಏನಾದರೂ ಸಾಧನೆ ಗೌರವ ಆದರಗಳನ್ನು ಗಳಿಸಿದ್ದಾನೆ ಎಂದರೆ ಅವನು ಹೊಗಳಿಕೆಗಿಂತ ನಿಂದನೆಯನ್ನು ಸ್ವೀಕರಿಸಿ ಅವುಗಳನ್ನೇ ತನ್ನ ಅಸ್ತ್ರಗಳನ್ನಾಗಿ ಬಳಸಿ ಅವುಗಳನ್ನೇ ತನ್ನ ಆಯುಧಗಳನ್ನಾಗಿ ಸ್ವೀಕರಿಸಿ ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ನಿಂದನೆ ಮಾಡಿದ ವ್ಯಕ್ತಿಯು ಅವನೆದುರಿಗೆ ತಲೆ ತಗ್ಗಿಸುವಂತೆ ಸಾಧನೆ ಮಾಡಿ ಉತ್ತುಂಗಕ್ಕೇರುತ್ತಾನೆ. ಇದರಲ್ಲಿ ಎರಡು ಮಾತಿಲ್ಲ. ಮುಳ್ಳುಗಳಿದ್ದರೂ ಮುಳ್ಳಿನ ನಡುವೆ ಅರಳುವ ಗುಲಾಬಿ, ಕಲ್ಲು ಮಣ್ಣಿದ್ದರೂ ತಿಳಿಯಾಗಿ ಹರಿಯುವ ನೀರು, ಕೆಸರಿನಲ್ಲಿಯೇ ಅರಳುವ ಕಮಲ, ಇವೆಲ್ಲ ಅದ್ಭುತವಾದ ಉದಾಹರಣೆಗಳು. ಇನ್ನು ನಿಂದನೆ ಪರೀಕ್ಷಿಸುವುದು ಸಹನೆ, ಸಹಿಸಿ ಮುನ್ನಡೆಯುವುದೇ ಸಾಮಾನ್ಯರಲ್ಲಿ ಅಸಮಾನರೆನಿಸುತ್ತಾರೆ, ಅವರೇ ನಿಜವಾದ ಸಾಧಕರು ಕೂಡ. ಆತ್ಮೀಯರೇ, ಚಿಂತೆಗೆ ಚಿಂತನೆ, ಸಾಧನೆಗೆ ವಂದನೆ. ಸಾಗಲಿ ಜೀವನ ಸುಮ್ಮನೆ ಎನ್ನುವ ಹಾಗೆ ಬರುವ ಅಡೆತಡೆಗಳನ್ನು ದಾಟಿ ಮುನ್ನಡೆಯುವುದೇ ಜೀವನ. ಆತ್ಮೀಯರೇ, ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು. ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ. ಬದುಕು ನಿಂದಿಸುವವರಿಗೆ ನಿಧಾನವಾಗಿ ಪಾಠ ಕಲಿಸುತ್ತದೆ. ನಮ್ಮತನವನ್ನು ಬದಿಗಿಟ್ಟು ಯಾರನ್ನು ಹೋಲಿಸಿಕೊಳ್ಳುವಿಕೆ ಅಗತ್ಯವಿಲ್ಲ, ಯಾರು ಯಾರಿಗೂ ಅನಿವಾರ್ಯವಲ್ಲ. ಅಷ್ಟೇ ಅಲ್ಲ ಆತ್ಮೀಯರೇ, ಸ್ವಲ್ಪ ಜನರು ನಮ್ಮನ್ನು ಇಷ್ಟಪಡುತ್ತಾರೆ, ಇನ್ನು ಸ್ವಲ್ಪ ಜನರು ಇಷ್ಟಿಸುತ್ತಾರೆ. ಇದು ಅಲ್ಲದೆ ಇನ್ನೂ ಕೆಲ ಜನರು ಅವಶ್ಯಕತೆಗಳಿಗಾಗಿ ಬಯಸುತ್ತಾರೆ. ಈ ಎಲ್ಲ ವ್ಯಕ್ತಿಗಳ ವ್ಯಕ್ತಿತ್ವದ ನಡುವೆ ಅವುಗಳನ್ನು ಸ್ವೀಕರಿಸುವ ಬಗೆ, ಅದನ್ನು ಅರ್ಥ ಮಾಡಿಕೊಳ್ಳುವುದರ ಮೇಲೆ ನಮ್ಮ ಸಾಧನೆ ಆಧಾರಿತವಾಗಿದೆ. ಕಲ್ಲುಗಳು ಸಾಕಷ್ಟಿರುತ್ತವೆ, ಆದರೆ ಅದರಲ್ಲಿ ಶಿಲ್ಪಿಯ ಉಳಿ ಪೆಟ್ಟಿನ ಪೆಟ್ಟನ್ನು ಸಹಿಸಿಕೊಂಡು ವಿವಿಧ ಮೂರ್ತಿಗಳಾಗಿ ಬದಲಾಗುತ್ತವೆ. ಹಾಗೆ ನಿಂದನೆಗಳು ಉಳಿ ಪೆಟ್ಟಿನಂತೆ, ಅದನ್ನು ತಡೆದುಕೊಂಡು ಎದ್ದು ನಿಲ್ಲುವವನೇ ಒಳ್ಳೆಯ ವ್ಯಕ್ತಿಯಾಗುತ್ತಾನೆ, ಜಯಶಾಲಿ ಕೂಡ ಆಗುತ್ತಾನೆ. ನಿಂದಕರನ್ನು ತನ್ನ ಮುಂದೆಯೇ ತಲೆ ತಗ್ಗಿಸುವ ಹಾಗೆ ತಾನು ತಲೆ ಎತ್ತಿ ನಿಲ್ಲುತ್ತಾನೆ. ಆದರೆ ತಾಳ್ಮೆ, ಸಹನೆ ಬಹಳ ಮುಖ್ಯ. ಆತ್ಮವಿಶ್ವಾಸ, ದೃಢ ನಿರ್ಧಾರ ಕೂಡ ಅಷ್ಟೇ ಮುಖ್ಯವಾದವುಗಳು. ಆತ್ಮೀಯರೇ, ಜೀವನ ಹಾಗೂ ನಿಂದನೆಗಳನ್ನು ಅಭಿನಯಿಸುವುದಲ್ಲ, ಅವುಗಳನ್ನು ಅನುಭವಿಸಬೇಕು. ನಿಮ್ಮ ಯಶಸ್ಸು ನಿಮ್ಮ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನದ ಫಲ ಎನ್ನುವುದು ಬಹಳ ಮುಖ್ಯವಾಗಿದೆ. ಕೆಲವೊಮ್ಮೆ ನೋಡಿ ಆತ್ಮೀಯರೇ, ಜನ್ಮ ಪೂರ್ತಿ ಪುಸ್ತಕ ಓದಿದರೂ ಏನೂ ಕಲಿಯಲಿಕ್ಕೆ ಆಗಲಿಲ್ಲ ಎನ್ನುತ್ತಾರೆ. ಆದರೆ ಹತ್ತಿರದಿಂದ ನಮ್ಮ ಸಮೀಪದಲ್ಲಿರುವ ಹಲವಾರು ನಿಂದಕರಿಂದ, ಹಲವು ಮುಖಗಳಿಂದ ನಾವು ನೂರಾರು ಪಾಠವನ್ನು ಕಲಿಯುತ್ತೇವೆ. ನಮಗೆ ನಿಂದನೆಗಳು ಬಂದ ತಕ್ಷಣ

0: ನಾವೇ ತಪ್ಪು ಮಾಡಿದ್ದೇವೆ ಎನ್ನುವುದು ಸರಿಯಲ್ಲ. ಇನ್ನು ಹೊಗಳಿಕೆ ತೆಗಳಿಕೆ ಇದ್ದಾಗಲೇ ಸಾಧನೆಯೇ ಸಾಧ್ಯ. ಜೀವನಕ್ಕೆ ಸುಖ ದುಃಖ ನೋವು ನಲಿವು ಜಯ ಅಪಜಯ ಕಷ್ಟ ಸುಖ ಎಲ್ಲದರಲ್ಲೂ ಇವೆರಡರಲ್ಲೂ ಇವೆರಡು ಚಕ್ಕಡಿಯ ಎರಡು ಚಕ್ರಗಳಿದ್ದಂತೆ ಸಮನಾಗಿ ಇರಬೇಕು. ನಾವೇನು ಸಾಧಿಸ ಬಯಸಿದರೂ ನಿಂದನೆಯಿಂದ ಹಿಂದೆ ಸರಿಯದೆ ಯಾರಿಗೂ ಉಪದೇಶ ಮಾಡದೆ ನೀವೇನನ್ನು ಸಾಧಿಸಬೇಕೆಂದಿದ್ದೀರಿ ಅದನ್ನು ಸಾಧಿಸಿ ತೋರಿಸಿ. ನಿಂದನೆಗಳು ಹಲವಾರು ಬಾರಿ ನಮ್ಮೆದುರು ಇಲ್ಲವೇ ಪರೋಕ್ಷವಾಗಿ ಬರಬಹುದು. ಯಾವುದಕ್ಕೂ ನಾವು ಪ್ರತಿಕ್ರಿಯಿಸುವ ಅವಶ್ಯಕತೆ ಇಲ್ಲ. ಕಾರಣ ಟೀಕಿಸುವುದು ಕೆಲವರ ಹುಟ್ಟುಗುಣ. ನಿಂದನೆ ಎಷ್ಟೇ ಸಮುಜಾಯಿಸಿ ಅವರಿಗೆ ಉತ್ತರ ಕೊಟ್ಟರೂ ಅವರು ಸಮಾಧಾನಗೊಳ್ಳಲಾರರು. ಅಂಥವರಿಗೆ ಕೇವಲ ಕೆಲಸ ಮತ್ತು ನಾವು ಮಾಡುವ ಸಾಧನೆಗಳೇ ಅವರ ನಿಂದನೆಗೆ ಉತ್ತರವಾಗಬೇಕು. ಒಟ್ಟಿನಲ್ಲಿ ಜೀವನದಲ್ಲಿ ಲಾಭ ನಷ್ಟ ಕ್ರಿಯೆ ಪ್ರತಿಕ್ರಿಯೆ ಹೊಗಳಿಕೆ ತೆಗಳಿಕೆ ನಿಂದನೆ ಎಲ್ಲವನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ ಸಾಧನೆಯೇ ನಿಂದಕರಿಗೆ ಉತ್ತರವಾಗಬೇಕು. ಪುರಂದರ ದಾಸರ ಕೃತಿಯಂತೆ ನಿಂದಕರಿರಬೇಕು ನಿಂದಕರಿರಬೇಕು. ದುಷ್ಟ ಜನರು ಈ ಸೃಷ್ಟಿಯಲ್ಲಿದ್ದರೆ ಶಿಷ್ಟ ಜನರಿಗೆಲ್ಲ ಕೀರ್ತಿಗಳು ಎಂಬಂತೆ ಅದ್ಭುತವಾಗಿ ರಚನೆಯಲ್ಲಿ ಹೇಳಿದ್ದಾರೆ. ಇನ್ನು ದುಂಬಿಯು ಹೂವಿನ ಮಕರಂದವನ್ನು ಮಾತ್ರ ಹೀರುವ ಹಾಗೆ ಕೆಟ್ಟದರಲ್ಲೂ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ ನಿಂದಕರನ್ನು ಜಯಿಸುವ ಮಾರ್ಗ ಶೋಧಿಸಿ ಸಾಧಿಸಿ ಸಾಧನೆಯ ಗುರಿ ಮುಟ್ಟೋಣ ಅಂತ ಹೇಳ್ತಾ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನಾ ಭವಂತು.
1: ಇದು ಕೇಳಿದಿರಿ ಚಿಂತನವನ್ನು. ಪ್ರಸ್ತುತಪಡಿಸಿದವರು ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಹರೇ ಕೃಷ್ಣ. ಸೊ ನಿನ್ನೆಯ ಎಪಿಸೋಡ್ನಲ್ಲಿ ನಾವು ನೋಡಿದ್ವು ಹೇಗೆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಯುದ್ಧ ಸನ್ನದ್ಧರಾಗಿ ನಿಂತಿರುವಂತಹ ಪಾಂಡವರ ಸೈನ್ಯ ಹಾಗೂ ಕೌರವರ ಸೈನ್ಯವನ್ನ ನೋಡಿ ಧೃತರಾಷ್ಟ್ರ ಸಂಜಯನ ಹತ್ರ ಯಾವ ತರ ಪ್ರಶ್ನೆಯನ್ನ ಕೇಳುತ್ತಾನೆ, ಅವನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ನಾವು ತಿಳಿದುಕೊಂಡು, ಅದಾದ್ಮೇಲೆ ಅನಿರೀಕ್ಷಿತವಾಗಿ ರಚಿತವಾಗಿರುವಂತಹ ಪಾಂಡವರ ಸೈನ್ಯವನ್ನ ನೋಡಿ ದುರ್ಯೋಧನ ತನ್ನ ಗುರು ಆಗಿರುವಂತಹ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಯಾವ ತರ ಮಾತನಾಡುತ್ತಾನೆ ಅನ್ನೋದನ್ನ ನಾವು ತಿಳಿದುಕೊಂಡು ತನ್ನ ಗುರುವಿಗೆ ಅವನು ಎಚ್ಚರಿಕೆಯನ್ನ ನೀಡುತ್ತಾನೆ. ನಿಮ್ಮಿಂದ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಕಲಿತಿರುವಂತಹ ದೃಷ್ಟದ್ಯುಮ್ನ ಈಗ ಪಾಂಡವರ ಪಕ್ಷವನ್ನ ಸೇರಿ ಹೇಗೆ ಪಾಂಡವರ ಸೇನಾ ವ್ಯೂಹವನ್ನ ರಚಿಸಿದ್ದಾನೆ ಅನ್ನೋದನ್ನ ದುರ್ಯೋಧನ ಹೇಳುತ್ತಾನೆ. ನೀವು ಇದೇ ರೀತಿ ಔದಾರ್ಯ ನೀತಿಯನ್ನ ಯುದ್ಧಭೂಮಿಯಲ್ಲಿ ತೋರಿಸಿದ್ರೆ ನಮಗೆ ಸೋಲಾಗುವುದು ಖಚಿತ ಅಂಥೇಳಿ ದುರ್ಯೋಧನ ಎಚ್ಚರಿಕೆಯನ್ನ ನೀಡುತ್ತಾನೆ. ಅದಾದ್ಮೇಲೆ ಈಗ ದುರ್ಯೋಧನ ತನ್ನ ಸೇನೆಯನ್ನ ಪಾಂಡವರ ಸೇನೆಗೆ ಹೋಲಿಸಿ ಅವನು ಮಾತನಾಡುತ್ತಾನೆ.

ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿ ಇದ್ದಾರೆ. ಯುಯುಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥರಿದ್ದಾರೆ. ಸೊ ಅದಾದ್ಮೇಲೆ ದುರ್ಯೋಧನ ಹೇಳುತ್ತಾನೆ, ಸೊ ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ಧೃಷ್ಟದ್ಯುಮ್ನನು ಬಹುದೊಡ್ಡ ತಡೆಯೇನು ಆಗಿರಲಿಲ್ಲ. ಆದರೆ ಆತಂಕವನ್ನು ಉಂಟು ಮಾಡಬಲ್ಲ ಇತರರು ಅನೇಕರಿದ್ದರು. ಅವರಲ್ಲಿ ಪ್ರತಿಯೊಬ್ಬರು ಭೀಮಾರ್ಜುನರಷ್ಟೇ ಪರಾಕ್ರಮಿಗಳಾಗಿದ್ರು ಅನ್ನೋದನ್ನ ಅವನು ಹೇಳ್ತಾ ಅವರನ್ನ ಹೆಸರಿಸ್ತಾ ಹೋಗ್ತಾನೆ. ಅವನಿಗೆ ಭೀಮಾರ್ಜುನರ ಶಕ್ತಿಯ ಅರಿವಿತ್ತು, ಆದ್ರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸ್ತಾನೆ. ಸೊ ಯಾರೆಲ್ಲ ಇದ್ದಾರೆ ಅವರ ಬಳಿ ಪಾಂಡವರ ಪಕ್ಷದಲ್ಲಿ ಪರಾಕ್ರಮಿಗಳಾಗಿರುವಂಥವರು ಅನ್ನೋದನ್ನ ದುರ್ಯೋಧನ ಹೇಳ್ತಾ ಹೋಗ್ತಾನೆ ಯಾರಿದ್ದಾರೆ ಅಂತೇಳಿ. ದುಷ್ಟಕೇತು, ಶ್ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಭ್ಯನಂತಹ ನರಪುಂಗವರು ಇದ್ದಾರೆ. ಯುಧಾಮನ್ಯು, ಉತ್ತಮೌಜ, ಸುಭದ್ರೆಯ ಮಗ ಅಭಿಮನ್ಯು, ದ್ರೌಪದಿಯ ಮಕ್ಕಳು ಇವರೆಲ್ಲರೂ ಇದ್ದಾರೆ. ಇವರೆಲ್ಲರೂ ಮಹಾರಥರು ಅಂತೇಳಿ ಪ್ರತಿಯೊಬ್ಬರ ಹೆಸರನ್ನ ಹೇಳ್ತಾ ಹೋಗ್ತಾನೆ. ಯಾರು ಪರಾಕ್ರಮಿಗಳು ಇದ್ದಾರೆ ಪಾಂಡವರ ಪಕ್ಷದಲ್ಲಿ, ಇವರೆಲ್ಲ ವಿಜಯಕ್ಕೆ ಕಾರಣರಾಗುವವರು ಅನ್ನೋದನ್ನ ಅವನು ಹೇಳುತ್ತಾನೆ. ಎಲ್ಲರ ಹೆಸರನ್ನ ಹೇಳುತ್ತಾನೆ ದುರ್ಯೋಧನ. ಆದ್ರೆ ನಿಜವಾಗ್ಲೂ ಪಾಂಡವರ ವಿಜಯಕ್ಕೆ ಕಾರಣರಾಗುವವರು ಯಾರು? ಶ್ರೀಕೃಷ್ಣ. ಶ್ರೀಕೃಷ್ಣನ ಹೆಸರನ್ನೇ ಮರೆತು ಬಿಡುತ್ತಾನೆ ದುರ್ಯೋಧನ. ಶ್ರೀಕೃಷ್ಣ ಪಾಂಡವರ ಪಕ್ಷದಲ್ಲಿ ಇದ್ದಿದ್ರಿಂದಲೇ ಪಾಂಡವರಿಗೆ ವಿಜಯ ದೊರಕಲಿದೆ ಅನ್ನುವುದನ್ನ ದುರ್ಯೋಧನ ತಿಳಿಯದಾದ. ಸೊ ಎಲ್ಲವನ್ನ ಹೇಳಿ ಅವನು ಭಗವಂತನನ್ನೇ ಮರೆತು ಬಿಡುತ್ತಾನೆ. ಸೊ ನಾವು ಕೂಡ ಅಷ್ಟೇ, ನಮ್ಮ ಜೀವನದಲ್ಲಿ ಹಲವಾರು ಲೆಕ್ಕಾಚಾರಗಳನ್ನ ಪ್ಲಾನ್ಗಳನ್ನ ಮಾಡ್ತಾ ಹೋಗ್ತೀವಿ, ಆದರೆ ಭಗವಂತನನ್ನೇ ಮರೆತು ಬಿಡುತ್ತೇವೆ. ಸೊ ಭಗವಂತ ನಮ್ಮ ಜೀವನದಲ್ಲಿ ಇದ್ರೆ ಮಾತ್ರ ನಮ್ಮ ಜೀವನದಲ್ಲಿ ವಿಜಯ ಅನ್ನುವಂಥದ್ದು ನಮಗೆ ಸಿಗುತ್ತೆ ಅನ್ನುವಂಥದ್ದು ನಾವು ಅದನ್ನು ನಾವು ತಿಳಿದಿರುವುದಿಲ್ಲ. ಇಲ್ಲಿ ದುರ್ಯೋಧನ ಅದೇ ಥರ ಲೆಕ್ಕಾಚಾರವನ್ನ ಮಾಡುತ್ತಾನೆ. ಅದಾದ್ಮೇಲೆ ದುರ್ಯೋಧನ ತನ್ನ ಪಕ್ಷದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಹೇಳುತ್ತಾನೆ. ಈಗ ಪಾಂಡವರ ಪಕ್ಷದಲ್ಲಿ ಯಾರಿದ್ದಾರೆ ಅನ್ನೋದನ್ನ ಹೇಳಿ ಆಯ್ತು. ಈಗ ತನ್ನ ಪಕ್ಷವನ್ನ ಪಾಂಡವರ ಪಕ್ಷದ ಜೊತೆ ಹೋಲಿಸುತ್ತಾನೆ ದುರ್ಯೋಧನ. ಹೀಗೆ ಹೇಳುತ್ತಾನೆ, ಸೊ ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವಂತಹ ನಾಯಕರು ಯಾರೆಲ್ಲ ಇದ್ದಾರೆ? ಭೀಷ್ಮರು, ಕರ್ಣ, ಕೃಪ, ದ್ರೋಣಾಚಾರ್ಯ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ. ಸೊ ಇವರೆಲ್ಲ ಯಾವಾಗ್ಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು. ಅದಾದ್ಮೇಲೆ ನನಗಾಗಿ ಪ್ರಾಣವನ್ನು ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರ ಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ. ನಮ್ಮ ಶಕ್ತಿಯು ಅಳತೆ ಮೀರಿದ್ದು, ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆಯು ದೊರೆತಿದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು ಅಂತ ದುರ್ಯೋಧನ ಹೇಳುತ್ತಾನೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ, ದುರ್ಯೋಧನ ಮುಖ್ಯವಾಗಿ ಮೂರು ಜನರ ಹೆಸರನ್ನ ಇಲ್ಲಿ ಅವನು ಹೇಳುತ್ತಾನೆ. ಭೀಷ್ಮ, ದ್ರೋಣ, ಕರ್ಣರು, ಮೂರು ಜನ ಕೂಡ ಪರಶುರಾಮರ ಶಿಷ್ಯರು, ತುಂಬಾ ತುಂಬಾ ಪರಾಕ್ರಮಿಗಳು. ಇವರು ಮೂರು ಜನ ಇರುವುದರಿಂದಲೇ ನನಗೆ ವಿಜಯ ದೊರಕಲಿದೆ ಅನ್ನುವಂತಹ ವಿಶ್ವಾಸ ದುರ್ಯೋಧನನಿಗೆ. ಅದರಲ್ಲೂ ವಿಶೇಷವಾಗಿ ಭೀಷ್ಮ ಪಿತಾಮಹರು, ಅವರು ತುಂಬಾನೇ ಪರಾಕ್ರಮಿಗಳು. ಸೊ ಅವರು ಇರುವುದರಿಂದಲೇ ಖಂಡಿತವಾಗ್ಲೂ ನಮಗೆ ವಿಜಯ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತದೆ ಅಂತ ಅವನು ಹೇಳ್ತಾನೆ. ಅದ್ವಿತೀಯ ಅನುಭವಶಾಲಿ ದಂಡನಾಯಕರಾದ ಪಿತಾಮಹ ಭೀಷ್ಮರೇ ನಮ್ಮ ಸೈನ್ಯವನ್ನು ಸಂರಕ್ಷಿಸುತ್ತಿರುವುದರಿಂದ ತನ್ನ ಸೈನ್ಯದ ಶಕ್ತಿಯನ್ನು ಅಳೆಯುವುದೇ ಸಾಧ್ಯವಿಲ್ಲ ಎಂದು ಅವನ ಭಾವನೆ. ಇದಕ್ಕೆ ಪ್ರತಿಯಾಗಿ ಪಾಂಡವರ ಸೇನೆಯನ್ನು ಸಂರಕ್ಷಿಸುತ್ತಿರುವವನು ಅಷ್ಟೊಂದು ಅನುಭವವಿಲ್ಲದ ಭೀಮ. ಭೀಷ್ಮರೊಂದಿಗೆ ಹೋಲಿಸಿದರೆ ಭೀಮನು ಕಡ್ಡಿಗೆ ಸಮಾನ, ಆದ್ದರಿಂದ ಆ ಸೇನೆಯ ಶಕ್ತಿಯು ಮಿತವಾದದ್ದು ಅನ್ನೋದನ್ನ ದುರ್ಯೋಧನ ಹೇಳುತ್ತಾನೆ. ದುರ್ಯೋಧನನಿಗೆ ಚೆನ್ನಾಗಿ ತಿಳಿದಿತ್ತು ತನಗೆ ಸಾವು ಬರುವುದಾದರೆ ಅದು ಭೀಮನಿಂದನೆ ಅನ್ನುವಂಥದ್ದು. ಆದ್ರಿಂದ ಭೀಮನೆಂದರೆ ಯಾವಾಗಲೂ ದುರ್ಯೋಧನನಿಗೆ ಅಸೂಯೆ. ಭೀಮನಿಗಿಂತ ಬಹುಶ್ರೇಷ್ಠ ಸೇನಾನಾಯಕರಾದ ಭೀಷ್ಮರು ತನ್ನ ಕಡೆ ಇರುವುದರಿಂದ ತನಗೆ ವಿಜಯವೆಂಬ ದೃಢ ವಿಶ್ವಾಸ ದುರ್ಯೋಧನನಲ್ಲಿ ಇತ್ತು. ತಾನು ಯುದ್ಧದಲ್ಲಿ ಜಯಶಾಲಿಯಾಗುತ್ತೇನೆ ಎನ್ನುವ ಅವನ ನಿರ್ಣಯಕ್ಕೆ ಆಧಾರವಿತ್ತು. ಯಾಕೆಂದ್ರೆ ಭೀಷ್ಮ ಪಿತಾಮರು, ಸಂದೇಹನೇ ಇಲ್ಲ, ಭೀಷ್ಮ ಪಿತಾಮರು ತುಂಬಾ ಪರಾಕ್ರಮಿಗಳು ಆಗಿದ್ರು. ಭೀಷ್ಮ, ದ್ರೋಣ, ಕರ್ಣರು ಮೂರು ಜನ ಕೂಡ ಅಷ್ಟೇ. ಈ ಮೂರು ಜನ ಇರುವುದರಿಂದಲೇ ದುರ್ಯೋಧನ ಯುದ್ಧವನ್ನು ಮಾಡುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ. ಇಲ್ಲದಿದ್ರೆ ದುರ್ಯೋಧನ ಯುದ್ಧ ಮಾಡಲು ಮುಂದಾಗುತ್ತಾ ಇರಲಿಲ್ಲ. ಈ ಮೂರು ಜನರು ತಮ್ಮ ವೈಯಕ್ತಿಕ ಧರ್ಮವನ್ನು ಕಾಪಾಡುವುದಕ್ಕೋಸ್ಕರ ನಿಜವಾದ ಧರ್ಮ ಅಂದ್ರೆ ಏನು ಅನ್ನೋದನ್ನ ತಿಳಿಯುವುದರಲ್ಲಿ ವಿಫಲರಾದರು. ಸೊ ಭೀಷ್ಮರು ತಮ್ಮ ವೈಯಕ್ತಿಕ ಧರ್ಮವನ್ನ ಕಾಪಾಡೋದಕ್ಕೋಸ್ಕರ ಅವರು ಕೌರವರಿಗೆ ಸಹಾಯವನ್ನ ಮಾಡಿದ್ರು. ಸೊ ತಮ್ಮ ಕರ್ತವ್ಯವನ್ನ ನಿರ್ವಹಿಸುವುದರಲ್ಲಿ
ಅವರು ನಿರತರಾಗಿದ್ರು. ಇನ್ನು ಕರ್ಣ ಕೂಡ ಅಷ್ಟೇ. ಕರ್ಣ ಸ್ನೇಹಕ್ಕೋಸ್ಕರ ಧರ್ಮವನ್ನೇ ತ್ಯಾಗ ಮಾಡಿದ ಕರ್ಣ, ಅಧರ್ಮ ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ಅಧರ್ಮದ ಪಕ್ಷವನ್ನ ಅವನು ಹಿಡಿದ, ದುರ್ಯೋಧನನಿಗೆ ಸಹಾಯ ಮಾಡಿದ. ಸೊ ದುರ್ಯೋಧನ ಅವನಿಗೆ ಸಹಾಯ ಮಾಡಿ ಅವನನ್ನ ಅಂಗರಾಜ ಅಂಥೇಳಿ ಅವನನ್ನ ನೇಮಿಸಿದ್ರಿಂದ, ಸೊ ದುರ್ಯೋಧನನಿಗೆ ನಾನು ನನ್ನ ಜೀವನ ಪರ್ಯಂತ ನಾನು ದುರ್ಯೋಧನನಿಗೆ ಸಹಾಯ ಮಾಡಲೇಬೇಕು ಅನ್ನೋದಕ್ಕೆ ಕರ್ಣ ಬದ್ಧನಾಗಿದ್ದ. ಧರ್ಮಕ್ಕೋಸ್ಕರ ಅವನು ಅಂದ್ರೆ ಸ್ನೇಹಕ್ಕೋಸ್ಕರ ಧರ್ಮವನ್ನೇ ತ್ಯಾಗ ಮಾಡಿದ ಕರ್ಣ. ಇನ್ನು ದ್ರೋಣಾಚಾರ್ಯರು ಅಷ್ಟೇ, ಅವರು ಕೂಡ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ತಮ್ಮ ವೈಯಕ್ತಿಕ ಧರ್ಮಕ್ಕೋಸ್ಕರ ನಿಜವಾದ ಧರ್ಮ ಏನು ಅನ್ನೋದನ್ನ ತಿಳಿಯೋದ್ರಲ್ಲಿ ಅವರು ಕೂಡ ವಿಫಲರಾದ್ರು ಅಂತ ಹೇಳ್ಬೋದು. ಹೀಗೆ ಈ ಮೂರು ಜನರ ಬೆಂಬಲದಿಂದ ದುರ್ಯೋಧನ ಯುದ್ಧ ಮಾಡಲು ಮುಂದಾದ. ಈಗ ಕುರುಕುಲ ಪಿತಾಮಹರು, ಪ್ರತಾಪಶಾಲಿಗಳಾದ ಭೀಷ್ಮರು, ಸೊ ಅವರಿಗೆ ತಿಳಿದಿತ್ತು ಜಯಸ್ತು ಪಾಂಡುಪುತ್ರಾಣಂ ಏಷೇ ಪಕ್ಷ ಜನಾರ್ದನ. ಜಯವಂತೂ ಪಾಂಡವರಿಗೆ ಲಭಿಸಲಿದೆ, ಯಾಕೆಂದ್ರೆ ಅವರ ಪಕ್ಷದಲ್ಲಿ ಜನಾರ್ದನನಿದ್ದಾನೆ ಅನ್ನೋದು, ಕೃಷ್ಣನಿದ್ದಾನೆ ಅನ್ನೋದನ್ನ ಭೀಷ್ಮ ಪಿತಾಮಹರು ತಿಳಿದಿದ್ರು. ಭೀಷ್ಮ ಪಿತಾಮಹರು ಕೃಷ್ಣನ ಭಕ್ತರಾಗಿದ್ರು. ಅವರು ತಮ್ಮ ಕರ್ತವ್ಯವನ್ನ ನಿರ್ವಹಿಸುವುದಕ್ಕೋಸ್ಕರ ಮಾತ್ರ ಪಾಂಡವರ ವಿರುದ್ಧ ಯುದ್ಧ ಮಾಡ್ತಾ ಇದ್ದರೆ ಹೊರತು ಅವರಿಗೆ ಪಾಂಡವರ ಬಗ್ಗೆ ವಿಶೇಷ ಕಾಳಜಿ ಇತ್ತು. ಪಾಂಡವರು ವಿಜಯಿಯಾಗಲಿ, ಯುಧಿಷ್ಠಿರ ಮಹಾರಾಜನಾಗಬೇಕು ಅನ್ನೋದು ಅವರ ಇಚ್ಛೆ ಕೂಡ ಆಗಿತ್ತು. ಆದ್ರೆ ಈಗ ದುರ್ಯೋಧನ ತನ್ನನ್ನು ಈ ತರ ಹೊಗಳ್ತಾ ಇರುವುದನ್ನ ನೋಡಿ, ಭೀಷ್ಮ ಪಿತಾಮಹರಿಗೆ ದುರ್ಯೋಧನನ್ನ ನೋಡಿ ಕನಿಕರ ಉಂಟಾಗುತ್ತದೆ. ಈ 18 ದಿವಸಗಳ ಯುದ್ಧದ ನಂತರ ದುರ್ಯೋಧನ ಇರುತ್ತಾನೋ ಇಲ್ವೋ ಅನ್ನೋದು ಅವನಿಗೆ ತಿಳಿದಿಲ್ಲ. ಆದ್ರೆ ಅವನು ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ದಾನೆ, ಈ ತರ ಮಾತಾಡ್ತಾ ಇದ್ದಾನೆ. ಆಗ್ಲಿ, ನಾನು ಅವನನ್ನ ಹುರಿದುಂಬಿಸುತ್ತೇನೆ ಅಂಥೇಳಿ ಭೀಷ್ಮ ಪಿತಾಮಹರು ಉಚ್ಚ ಸ್ವರದಿಂದ ಸಿಂಹನಾದವನ್ನು ಮಾಡಿ ತಮ್ಮ ಶಂಖವನ್ನ ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಕುರುಕುಲ ಪಿತಾಮಹರು ತಮ್ಮ ಮೊಮ್ಮಗ ದುರ್ಯೋಧನನ ಹೃದಯದ ಆಂತರ್ಯವನ್ನು ಅರಿಯಬಲ್ಲವರಾಗಿದ್ದರು. ಅವರಿಗೆ ಅವನಲ್ಲಿ ಕರುಣೆಯುಂಟಾಯಿತು. ಸಿಂಹ ಸದೃಶರಾದ ಅವರು ತಮ್ಮ ಘನತೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಖನಾದವನ್ನು ಮಾಡಿ ದುರ್ಯೋಧನನಿಗೆ ಹರ್ಷವನ್ನು ಉಂಟು ಮಾಡಲು ಬಯಸಿದರು. ಅವರ ಶಂಖನಾದ ಸಾಂಕೇತಿಕವಾಗಿತ್ತು. ಪರಮಪ್ರಭು ಶ್ರೀಕೃಷ್ಣನು ಎದುರು ಪಕ್ಷದಲ್ಲಿ ಇರುವುದರಿಂದ ದುರ್ಯೋಧನನಿಗೆ ಜಯದ ಸಾಧ್ಯತೆಯೇ ಇಲ್ಲ ಎನ್ನುವುದನ್ನು ಅದು ಪರೋಕ್ಷವಾಗಿ ಸೂಚಿಸಿತು. ಆದರೂ ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವಾಗಿತ್ತು. ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅವರು ಶ್ರಮವನ್ನು ಸ್ವಲ್ಪವೂ ಲೆಕ್ಕಿಸುವವರು ಆಗಿರಲಿಲ್ಲ. ಅನಂತರ ಶಂಖಗಳು, ಭೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ರಣಶಬ್ದವು ಭೀಷಣವಾಗಿತ್ತು. ಈಗ ಕೌರವರ ಪಕ್ಷದಲ್ಲಿರುವಂತ ಭೀಷ್ಮ ಪಿತಾಮಹರು ಮತ್ತು ದ್ರೋಣಾಚಾರ್ಯರು ಎಲ್ಲರೂ ತಮ್ಮ ತಮ್ಮ ಶಂಖವನ್ನ ಊದಿದಾಗ, ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ, ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು, ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನ ಊದಿದರು.

0: ಧರಹ. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ಭಯಂಕರ ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದನು. ಸೊ ಇವರು ಶಂಖವನ್ನ ಊದಿದಾಗ, ಕೃಷ್ಣಾರ್ಜುನ ಭೀಮರು ಪಾಂಡವರು ತಮ್ಮ ತಮ್ಮ ಶಂಖಗಳನ್ನ ಊದಿದಾಗ ಏನಾಯಿತು, ಎದುರು ಪಕ್ಷದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಅವರು ನೀಡಿದ್ರು ಇದಕ್ಕೆ ಅನ್ನೋದನ್ನ ನಾವು ನಾಳಿನ ಎಪಿಸೋಡ್ ಅಲ್ಲಿ ತಿಳಿದುಕೊಳ್ಳೋಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

0: भक्तिमय सकाळ मध्ये आता मी निरोप घेणार आहे, पण जाण्यापूर्वी आजच्या पुण्यतिथी पाहो. भारतीय गुंतवणूकदार अकासा एअरचे संस्थापक, उद्योजक आणि भारतीय शेअर बाजारातील यशस्वी गुंतवणूकदार म्हणून प्रसिद्ध असणारे, मरणोत्तर पद्मश्री प्राप्त, विविध आर्थिक आणि व्यावसायिक सन्मान प्राप्त राकेश झुंझुनवाला यांची आज पुण्यतिथी. विनायक मेटे भारतीय राजकारणी यांची पुण्यतिथी आजच. विलासराव देशमुख महाराष्ट्राचे 14वे मुख्यमंत्री यांची पुण्यतिथी आजच्याच दिवशी. शमी कपूर हिंदी चित्रपट अभिनेते व निर्माते यांची पुण्यतिथी आजच आहे. खाशाबा जाधव ऑलिम्पिक मध्ये वैयक्तिक पदक मिळवणारे पहिले भारतीय कुस्तीगीर यांची पुण्यतिथी आजच्याच दिवशी. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही एकत्र वेणू धुणी 90.4 FM KLE कनसु. नमस्कार.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ಮಾನಸಿಕ ಆರೋಗ್ಯ. ವಿಷಯ ತಜ್ಞರು ಕೆಎಲ್ಇ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಾಚಾರ್ಯರು ಮತ್ತು ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ.
3: ಮೆಂಟಲ್ ಹೆಲ್ತ್ ಅಂತ ಏನಂತ ತಿಳ್ಕೊಳ್ಬೇಕಾದ್ರೆ, ಮೆಂಟಲ್ ಹೆಲ್ತ್ ಅಂದರೆ ನಾನು ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು, ನೆಮ್ಮದಿಗಿರಬೇಕು. ಅದೇ ರೀತಿ ನಾನು ಯಾರ ಜೊತೆ ಇದ್ದೀನಿ ಅವ್ರ ಜೊತೆ ಕೂಡ ನಾನು ಕಂಫರ್ಟಬಲ್ ಆಗಿದ್ದರೆ, ಸೊ ಕಂಫರ್ಟಬಲ್ ವಿತಿನ್ ಸೆಲ್ಫ್, ಕಂಫರ್ಟಬಲ್ ವಿತ್ ಪೀಪಲ್ ಅರೌಂಡ್ ಯು, ಅಂದರೆ ಅದನ್ನು ಮಾನಸಿಕ ಆರೋಗ್ಯ ಅಂತ ಹೇಳ್ತಾರೆ. ಇನ್ನೊಂದು ಮುಖ್ಯವಾದ, ನಮ್ಮ ಒಂದು ಜೀವನ ಶೈಲಿಯಲ್ಲಿ ಎಷ್ಟೋ ಥರದ ಒಂದು ಚಾಲೆಂಜಸ್ ಬರುತ್ತೆ. ಆ ಚಾಲೆಂಜಸ್ ನಾವು ಸರಿಯಾದ ರೀತಿಯಲ್ಲಿ ನಾವು ಅದು ಎದುರಿಸಿ ಅದಕ್ಕೆ ಬೇಕಾಗುವಂಥ ನಮ್ಮ ಒಂದು ರೆಸ್ಪಾನ್ಸ್ ಮಾಡಿದಾಗ ಅದು ಯಾವಾಗಲೂ ನಮ್ಮ ಮಾನಸಿಕ ಆರೋಗ್ಯ. ಇನ್ನೊಂದು ಏನಂದರೆ ನಮ್ಮ ಕಮ್ಯುನಿಟಿಗೆ ಹಾಗೂ ನಮ್ಮ ಸೊಸೈಟಿಗೆ ನಮ್ಮ ಕೊಡುಗೆ, ಈ ಮೂರು ರೀತಿಯಲ್ಲಿ ನಾವು ಕೊಟ್ಟಾಗ ಅದನ್ನು ನಾವು ಮಾನಸಿಕ ಆರೋಗ್ಯ ಅಂತ ಹೇಳ್ತೀವಿ. ಒಂದು, ನಮ್ಮ ಜೊತೆ ನಾವು ನಮ್ಮ ನೆಮ್ಮದಿಯಿಂದ ಇರಬೇಕು, ನಾವು ಯಾರ ಜೊತೆ ಇದ್ದೀವಿ ಅವರು ಕೂಡ ನೆಮ್ಮದಿ ಇರಬೇಕು, ಅದನ್ನು ಎಫೆಕ್ಟ್ ನಮ್ಗೆ ಆಗಬಾರ್ದು. ಇನ್ನೊಂದು, ನಮ್ದು ಯಾವುದೇ ಥರದ ಸ್ಟ್ರೆಸ್ ಬಂದರೆ ಅಥವಾ ಯಾವುದೇ ಥರ ಟೆನ್ಷನ್ ಇದ್ದರೆ ಅದನ್ನು ನಾವು ಸುಸಲಭಿತವಾಗಿ ಅದನ್ನು ನಿಭಾಯಿಸುವಂಥ ಕಾರ್ಯಕ್ಷಮತೆ ಇರಬೇಕು. ಇನ್ನೊಂದು, ನಮ್ಮ ಸೊಸೈಟಿಗೆ ಕಮ್ಯುನಿಟಿಗೆ ನಮ್ಮ ಕೊಡುಗೆಯನ್ನು ನೀಡಬೇಕು. ಯಾವಾಗ ಈ ಮೂರು ಸ್ತರದಲ್ಲಿ ಎಲ್ಲ ರೀತಿಯಲ್ಲಿ ಸರಿಯಾಗಿರುತ್ತೆ ಅದನ್ನು ನಾವು ಮಾನಸಿಕ ಆರೋಗ್ಯ ಅಂತ ನಾವು ಕರಿತೀವಿ. ಯಾವಾಗಲೂ ನಾವು ಆರೋಗ್ಯ ಅಂದ ತಕ್ಷಣ ಅದನ್ನು ದೈಹಿಕವಾಗಿ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಹಾಗೂ ಸಾಮಾಜಿಕ ಆರೋಗ್ಯ ಅಂತ ಹೇಳ್ತೀವಿ. ಅದೇ WHO ಪ್ರಕಾರ ಟೋಟಲ್ ವೆಲ್ಬೀಯಿಂಗ್, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಮತ್ತು ಸೋಷಿಯಲ್ ಹೆಲ್ತ್ ಅಂತ ಹೇಳ್ತಾರೆ. ಬಟ್ ಇದೇನಾಗುತ್ತೆ, ಸಾಮಾನ್ಯವಾಗಿ ಇದನ್ನು ಸಪ್ರೇಟಾಗಿ ಮಾಡಲಿಕ್ಕಾಗೋದಿಲ್ಲ. ನಮ್ಮ ದೇಹಕ್ಕೆ ದೈಹಿಕ ಆರೋಗ್ಯ ಭಿನ್ನವಾಗಿರುತ್ತೆ ಅಥವಾ ಮಾನಸಿಕ ಆರೋಗ್ಯ ಭಿನ್ನ ಆಗಿರುತ್ತೆ ಅಂತ ಏನೂ ಅಲ್ಲ, ಯಾವಾಗಲೂ ಇದು ಇಂಟರ್ ರಿಲೇಟೆಡ್ ಇರುತ್ತೆ. ಹಾಗಾಗಿ ನಮ್ಮ ದೇಹದ ಏನೇ ಪ್ರಕ್ರಿಯೆ ಇರ್ಬೋದು ಅದು ಮನಸ್ಸಿನ ಮೇಲೆ ಒಂದು ಆಧಾರ ಆಗಿರುತ್ತೆ. ಅದೇ ಥರ ಮನಸ್ಸಿನ ಏನೋ ಕಾರ್ಯ ಆಗಿದ್ದು ಕೂಡ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ನಾವು ಯಾವಾಗಲೂ ಆರೋಗ್ಯ ಅಂದ ತಕ್ಷಣ ನಾವು ಬರೀ ದೈಹಿಕವಾಗಿ ಆರೋಗ್ಯ ಬಗ್ಗೆ ಮಾತ್ರ ಅಲ್ಲ, ಮಾನಸಿಕ ಬಗ್ಗೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದರೆ ದೈಹಿಕ ಆರೋಗ್ಯ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀವಿ ಅಥವಾ ಅದ್ರ ಬಗ್ಗೆ ಜಾಸ್ತಿ ನಾವು ಗಮನ ಕೊಡ್ತೀವಿ, ಅದೇ ಮಾನಸಿಕ ಆರೋಗ್ಯದ ಬಗ್ಗೆ ನಮಗೆ ಎಷ್ಟೋ ಥರದ ನಮಗೆ ಒಂದೇನೋ ಒಂಥರದ ಮುಜುಗರ ಇರುತ್ತೆ. ಸಿ ನನಗೆ ಶುಗರ್ ಇದೆ ಅಥವಾ BP ಇದೆ ಅಂದ ತಕ್ಷಣ ಎಲ್ಲರೂ ಈಸಿಯಾಗಿ ಹೇಳ್ಕೊಂಬಿಡ್ತಾರೆ. ಬಟ್ ಅದೇ ನನಗೆ ಖಿನ್ನತೆ ಇದೆ ಅಥವಾ ನಮಗೆ ಉದ್ವೇಗ ಇದೆ ಅಥವಾ ಬೇರೆ ಥರದ ಏನೋ ಸೈಕೋಸಿಸ್ ಇದೆ, ಡಿಪ್ರೆಷನ್ ಇದೆ ಅಂತ ಯಾರೂ ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ಹಾಗಾಗಿ ಇವನ್ ಡಾಕ್ಟರ್ತ ಕೂಡ ಹೋಗುವಾಗ ಒಂದು ಮಾನಸಿಕ ತಜ್ಞರತ್ತ ಹೋಗಲಿಕ್ಕೆ ತುಂಬ ಹಿಂಜರಿತಾರೆ. ಅದು ಕೂಡ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಜನ ಅದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಅದ್ರ ಬಗ್ಗೆ ಅರಿವು ಇರೋದಿಲ್ಲ. ಅದಕ್ಕೆ ನೀವು ಮಾನಸಿಕ ಬಂದ ತಕ್ಷಣ ಹುಚ್ಚು ಅಥವಾ ಏನೋ ದೊಡ್ಡ ಕಾಯಿಲೆ ಬಂದುಬಿಟ್ಟಿದೆ ಅಂತ ಅಂದ್ಕೊಂಬಿಡ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಹೇಗೆ ದೇಹಕ್ಕೆ ಕಾಯಿಲೆ ಬರುತ್ತೆ ಅದೇ ಥರ ಮನಸ್ಸಿಗೆ ಕೂಡ ಕಾಯಿಲೆ ಬರೋ ಚಾನ್ಸಸ್ ಇದೆ. ಆಯುರ್ವೇದದಲ್ಲಿ ಕೂಡ ನಮ್ಮ ದೇಹದಲ್ಲಿ ಎರಡು ಅಧಿಷ್ಠಾನ, ರೋಗ ಅಧಿಷ್ಠಾನ ಅಂತ ಹೇಳ್ತಾರೆ, ಒಂದು ದೇಹ, ಇನ್ನೊಂದು ಮನಸ್ಸು. ಬಟ್ ಇದು ಯಾವಾಗಲೂ ಡಿಫ್ರೆನ್ಷಿಯೇಟೆಡ್ ಕಂಪಾರ್ಟ್ಮೆಂಟಲ್ ಥರ ಅಲ್ಲ, ಇದು ದೇಹ ಇದು ಮನಸ್ಸು ಅಂತ ಅಲ್ಲ. ಸೊ ಇದರ

ಯಾವಾಗಲೂ ನಾವು ಹೇಗೆ ಒಂದು ದೇಹಕ್ಕೆ ಕಾಯಿಲೆ ಬರೋ ಚಾನ್ಸಸ್ ಇದೆ, ಅದೇ ಥರ ಮನಸ್ಸಿಗೆ ಕೂಡ ಅದೇ ಥರ ಕಾಯಿಲೆ ಬರೋ ಚಾನ್ಸಸ್ ಇದೆ. ಸೊ ಮುಖ್ಯವಾಗಿ ಏನಂದರೆ ಇಟ್ಸ್ ಓಕೆ, ನಮಗೆ ಶಾರೀರಿಕವಾಗಿ ಹೇಗೆ ಕಾಯಿಲೆ ಬಂದಾಗ ಮನಸ್ಸಿಗೆ ಕೂಡ ಕಾಯಿಲೆ ಬಂದಾಗ ಕೂಡ ನಾವು ಅದಕ್ಕೆ ವೈದ್ಯರ ಹತ್ರ ಹೋಗಬೇಕು, ಅವರ ಜೊತೆ ಸಮಾಲೋಚನೆ ಮಾಡಬೇಕು. ಹಾಗೆ ಅದೇ ರೀತಿ ಅವರಿಂದ ನಮಗೆ ಯಾವ ರೀತಿ ಮಾರ್ಗದರ್ಶನ ಇರ್ಬೋದು, ಅಥವಾ ಯೋಗ ಇರ್ಬೋದು, ಅಥವಾ ನಮ್ಮ ದಿನದಿನ ಜೀವನ ಶೈಲಿ ಇರ್ಬೋದು, ಅಥವಾ ನಮ್ಮ ತಗೊಳ್ಳೋವಂಥ ಆಹಾರ ಇರ್ಬೋದು, ಅದೇ ಥರ ಆಯುರ್ವೇದ ಕೂಡ ಬೇರೆ ಥರದ ಥೆರಪೀಸ್ಗಳು ಕೂಡ ಇರುತ್ತೆ, ಮೆಡಿಸಿನ್ಸ್ ಇರುತ್ತೆ, ಕೌನ್ಸಿಲಿಂಗ್ ಇರುತ್ತೆ. ಸೊ ಇದನ್ನೆಲ್ಲ ತೊಗೊಂಡಾಗ ಖಂಡಿತ ನಾವು ಅದರಿಂದ ದೂರ ಇರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

0: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
1: ಕೇಳಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಕಡೂನ್ ಕೇಳಿ ಫರ್ಟಿಲಿಟಿ ಸೆಂಟರ್ ಸುರು ಝಾಲೆ ಆಹೆ. ಅತ್ಯಾಧುನಿಕ IVF ಸುವಿಧಾನಸೋಬತ್ ಸುಸಜ್ಜ ಸೆಂಟರ್ OPD ಸಾಠಿ ತಯಾರ ಆಹೆ. ಕೇಳಿ ಫರ್ಟಿಲಿಟಿ ಸೆಂಟರ್ ಮಧ್ಯೆ ಆಧುನಿಕ ಪ್ರಜನನ ಸೇವಾ ದೇತ ಆಹೋತ್, ಜಾಮಧ್ಯೆ ಸಮಾವಿಷ್ಟ ಆಹೆ ಪ್ರಜನನ ಔಷಧ, ಕ್ಲಿನಿಕಲ್ ಎಂಬ್ರಾಲಜಿ, ಎಂಡ್ರೋಲಜಿ ಆಣಿ ಎಂಡೋಸ್ಕೋಪಿ ಸಾಠಿ ವಿಶೇಷ OPD, 3D ಲ್ಯಾಪ್ರೋಸ್ಕೋಪಿ ಆಣಿ ಹಿಸ್ಟ್ರೋಸ್ಕೋಪಿ ಸಾರ್ಖ್ಯಾ ಅತ್ಯಾಧುನಿಕ ಎಂಡೋಸ್ಕೋಪಿ ಸೇವಾ ಸುದ್ಧಾ. ಸಮರ್ಪಿತ ಫೆಟಲ್ ಮೆಡಿಸಿನ್ ಯುನಿಟ್ ಜಾಮಧ್ಯೆ ಏಕ ಇನ್ಹೌಸ್ ಪೂರ್ಣವೇಳ ಸಲ್ಲಾಗಾರ ಅಶ್ನಾರ ಆಹೆ. ತಜ್ಞ ಡಾಕ್ಟರಾಂಚಿ ಟೀಮ್ ಅಸೆಲ್. ಆಮ್ಹಿ ಆಮಚ್ಯಾ ರುಗ್ಣಾಂನಾ ಸರ್ವೋತ್ತಮ ಕಾಳಜಿ ಪ್ರದಾನ ಕರಣ್ಯಾಸಾಠಿ ತತ್ಪರ ಆಹೋತ್. ಆಮಚಾ ಪತ್ತಾ: ಕೇಳಿ ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೇಳಿಸ್ ಡಾಕ್ಟರ್ ಪ್ರಭಾಕರ್ ಕೋರಿ ಹಾಸ್ಪಿಟಲ್ ಆಣಿ MRC. ಫೋನ್ ನಂಬರ್ 0831255530 ಆಣಿ 247-3777 ಎಕ್ಸ್ಟೆನ್ಷನ್ 1530.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಒಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377 ಎಕ್ಸ್ಟೆನ್ಷನ್ 1530.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸಖಿ ಒನ್ ಸ್ಟಾಪ್ ಕೇಂದ್ರ. ಈ ಒಂದು ಕೇಂದ್ರದ ಕುರಿತು, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗ್ಡೆಯವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ತೆ ಸರ್.
0: ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ಮಾತನಾಡೋಣ. ಅದಕ್ಕಿಂತ ಮುಂಚೆ ಮಿಷನ್ ಶಕ್ತಿ, ಇದರ ಬಗ್ಗೆ ತಿಳಿಸಿ
1: ಸರ್. ಮಿಷನ್ ಶಕ್ತಿ ಅನ್ನೋದು ಇದು ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿ. ಈ ಮಾರ್ಗಸೂಚಿಯಲ್ಲಿ ಯಾವ ವಿಭಾಗದಲ್ಲಿ ಏನೇನು ಕೆಲಸಗಳು ಆಗ್ತಾ ಇದಾವೆ ಅಂತ ಕ್ಲಿಯರ್ ಆಗಿ ಕೊಟ್ಟಿರುವಂತದ್ದು ಒಂದು ಮಾರ್ಗಸೂಚಿ ಸರ್. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಎರಡು ಕಾಲಮ್ ಅನ್ನು ಕ್ರಿಯೇಟ್ ಮಾಡ್ತಾರೆ, ಒಂದು ಸಂಬಳ, ಇನ್ನೊಂದು ಸಾಮರ್ಥ್ಯ ಅಂತ. ಸಂಬಳದಲ್ಲಿ ನಮಗೆ ತಾವು ಹೇಳ್ದಂಗೆ ಸಖಿ ಒನ್ ಸ್ಟಾಪ್ ಬರುತ್ತೆ, ಭೇಟಿ ಬಚಾವೋ ಭೇಟಿ ಪಡಾವೋ ಒಂದು ಸ್ಕೀಮ್ ಬರುತ್ತೆ, ಜೊತೆಗೆ ಮಹಿಳಾ ಸಹಾಯವಾಣಿ ಮತ್ತು ನಾರಿ ಅದಾಲತ್ ಅಂತ ಈ ನಾಲ್ಕು ಯೋಜನೆಗಳು ಸಂಬಳದಲ್ಲಿ ಬರ್ತವೆ. ಇನ್ನು ಸಾಮರ್ಥ್ಯದಲ್ಲಿ ಬಂದ್ಬಿಟ್ಟು ಮಾತೃವಂದನ ಒಂದು ಯೋಜನೆ ಬರುತ್ತೆ, ಮಹಿಳಾ ಸಬಲೀಕರಣ ಘಟಕ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಘಟಕಗಳಿದ್ದಾವೆ, ಶಕ್ತಿ ಸದನ ಅಂತ ಒಂದು ಯೋಜನೆ ಬರುತ್ತೆ, ದೆನ್ ಸಖಿ ನಿವಾಸ ಅಂತ ಒಂದು ಯೋಜನೆ ಇದೆ. ಇದರ ಜೊತೆಗೆ ಸಾಮರ್ಥ್ಯದಲ್ಲಿ ಇನ್ನೊಂದು ಮುಖ್ಯವಾಗಿ ಬರುವಂಥದ್ದು ಅಂಗನವಾಡಿ ಕಮ್ ಕ್ರಚ್ ಅಂತ ಬರುತ್ತೆ. ಸೊ ಇವೆಲ್ಲವೂ ಜೊತೆಗೂಡಿ ಮಿಷನ್ ಶಕ್ತಿಯಾಗಿ ಕಾರ್ಯನಿರ್ವಹಿಸುವಂಥದ್ದು. ಈಗ ತಾವು ಕೇಳ್ತಿರೋ ಹಂಗೆ ಈ ಸಂಬಳದಲ್ಲಿ ಸಖಿ ಒನ್ ಸ್ಟಾಪು, ಸಖಿ ಒನ್ ಸ್ಟಾಪು ಒಂದು ಮುಖ್ಯವಾದಂತಹ ಯೋಜನೆ ಈ ಮಿಷನ್ ಶಕ್ತಿಯಲ್ಲಿ. ಸಮಾಜದಲ್ಲಿ ಏನಾಗುತ್ತಂದರೆ ವೈವಾಹಿಕ ಜೀವನ ಇರಲಿ ಅಥವಾ ಕುಟುಂಬದಲ್ಲಿ ಬದುಕು ಇರಲಿ, ಇಲ್ಲಿ ಎರಡು ತರಹದ ಹಿಂಸೆಗಳು ಅಥವಾ ದೌರ್ಜನ್ಯಗಳನ್ನ ನಾವು ನೋಡ್ತೀವಿ.
0: ನಿಜ,
1: ಒಂದು ಚಿಕ್ಕ ಪುಟ್ಟ ಜಗಳ ಆಗುತ್ತೆ, ಅಲ್ಲೇ ಮನೆ ಹಿರಿಯ ಇರ್ತಾರೆ, ಅವರೇ ಇದಂಗೆ ಮಾಡಬೇಡ, ಇದನ್ನು ನೀನು ಇಲ್ಲೇ ಕ್ಲೋಸ್ ಮಾಡ್ಕೊ ಅಂದರೆ ಅದು ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ ಸಮಸ್ಯೆ. ಆ ಸಮಸ್ಯೆ ತೀವ್ರತೆ ಯಾವಾಗ ಸ್ವಲ್ಪ ವಿಕೋಪಕ್ಕೆ ಹೋಗುತ್ತೆ ಅವಾಗ ಸಾಂತ್ವನ ಕೇಂದ್ರಗಳು ಈ ಒಂದು ಮಹಿಳೆಯರ ಸಮಸ್ಯೆಯನ್ನು ಆಲಿಸ್ತವೆ. ತಾಲೂಕುಗಳಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಒಂದೊಂದು ಸಾಂತ್ವನ ಕೇಂದ್ರಗಳು ಇರ್ತವೆ. ಸೊ ಆ ಸಮಸ್ಯೆಯನ್ನು ಸಾಂತ್ವನ ಕೇಂದ್ರಗಳು ಆಲಿಸಿ ಆ ಕುಟುಂಬದ ಸದಸ್ಯರೊಂದಿಗೆ ಒಂದು ಸಮಾಲೋಚನೆಯನ್ನು ಮಾಡಿ ರಾಜ್ಯ ಸಂಧಾನಕ್ಕೆ ಅವರು ಏನಾದರೂ ಒಪ್ಪಿಕೊಂಡ್ರೆ ರಾಜ್ಯ ಸಂಧಾನ ಮಾಡಿ ಅವ್ರಿಗೆ ಕಂಡೀಷನಲ್ ಆಗಿ ಕಳಿಸ್ತಾರೆ. ಸೊ ಇದು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಾಗ ಸಾಂತ್ವನ ಕೇಂದ್ರಗಳಲ್ಲಿ ಆಗುವಂಥ ಕೆಲಸ. ಆದರೆ ಸಖಿ ಒನ್ ಸ್ಟಾಪ್ದಲ್ಲಿ ಸ್ವಲ್ಪ ಈ ಕೇಸಿದ ತೀವ್ರತೆ ಬಹಳ ಗಂಭೀರತೆ ಇರುತ್ತೆ. ಇಲ್ಲಿ ಗಂಡ ಅಥವಾ ಕುಟುಂಬದವರು ಏನು ಮಾಡಿರ್ತಾರೆ, ಆ ಮಹಿಳೆಯನ್ನು ಪ್ರಾಣಕ್ಕೆ ಕುತ್ತು ಬರೋ ಥರ, ಇಂಜುರಿ ಆಗಿರ್ಬೋದು ಅಥವಾ ಅವ್ರನ್ನ ಹೊಡೆಯೋದಾಗಿರ್ಬೋದು, ಹಿಂಸೆ ಕೊಡೋದಾಗಿರ್ಬೋದು, ದೌರ್ಜನ್ಯ ಮಾಡೋದಾಗಿರ್ಬೋದು, ಇನ್ನು ಸಾಮಾಜಿಕವಾಗಿ ನಿಂದನೆ ಮಾಡುವುದಾಗಿರ್ಬೋದು, ಈ ತರನಾಗಿ ಆ ಮಹಿಳೆಯ ಗೌರವಕ್ಕೆ ಧಕ್ಕೆ ಆಗಿರುತ್ತೆ. ಸೊ ಆವಾಗ ಅವರು ಮಹಿಳೆಗೆ ಧಕ್ಕೆ ಆಗಿರೋದು ಅಷ್ಟೇ ಅಲ್ಲ, ಆ ಮಹಿಳೆನ ಸಾಧ್ಯವಾದಷ್ಟು ಆ ವಾಸದ ಪ್ರದೇಶದಿಂದ ಹೊರಗಡೆ ಹಾಕಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಈ ಸಖಿ ಒನ್ ಸ್ಟಾಪ್ ಕೇಂದ್ರ ಏನಾಗುತ್ತೆ ಅಂದರೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮಹಿಳೆ ಬಂದ ತಕ್ಷಣವೇ ಮಹಿಳೆಗೆ ಕೇವಲ ಸಾಂತ್ವನ ಒಂದೇ ಅಗತ್ಯವಿರೋದಿಲ್ಲ. ಸೊ ಅವ್ರಿಗೆ ಕಾನೂನು ನೆರವು ಬೇಕಾಗಿರುತ್ತೆ, ಇಲ್ಲಾಂದರೆ ಎಮರ್ಜೆನ್ಸಿ ಮೆಡಿಕಲ್ ಬೇಕಾಗಿರುತ್ತೆ, ಅವ್ರಿಗೆ ವೈದ್ಯಕೀಯವಾಗಿರುವಂಥ ಚಿಕಿತ್ಸೆನೂ ಬೇಕಾಗಿರುತ್ತೆ. ಸೊ ಇದ್ರ ಜೊತೆಗೆ ಅವ್ರಿಗೆ ಅಲ್ಲಿ ಇರೋಕ್ಕೆ ವಸತಿನೂ ಬೇಕಾಗಿರುತ್ತೆ, ಯಾಕಂದರೆ ಮನೆಯಿಂದ ಹೊರಗಡೆ ಎದ್ದುಬಿಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಎಲ್ಲಿ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಇರುತ್ತೋ ಆ ಒಂದು ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಸಖಿ ಒನ್ ಸ್ಟಾಪ್ ಕೇಂದ್ರಗಳು ನಿರ್ಮಾಣ ಆಗಿ ಅಂದರೆ ಸ್ಟಾರ್ಟ್ ಆಗಿದ್ದಾವೆ. ಸೊ ನಮ್ಮ ಬೆಳಗಾವಿಯಲ್ಲಿ ಎರಡು ಸಖಿ ಒನ್ ಸ್ಟಾಪ್ ಕೇಂದ್ರಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಇದರಲ್ಲಿ ಒಂದು ಬೆಳಗಾವಿ ಬೀಮ್ಸ್ ಒಂದು ಆವರಣದಲ್ಲಿ ಇರುವಂಥದ್ದು, ಇನ್ನೊಂದು ಚಿಕ್ಕೋಡಿಯ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇರುವಂಥದ್ದು. ಎರಡು ಸಖಿ ಒನ್ ಸ್ಟಾಪ್ ಕೇಂದ್ರಗಳು ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ.
0: ಅಂತ ಸಂದರ್ಭದಲ್ಲಿ ಈ ಯಾವ ರೀತಿಯ ಮಹಿಳೆಯರು ಮತ್ತು ಬಾಲಕಿಯರು ಈ ಕೇಂದ್ರದ ಸೇವೆಯನ್ನು ಪಡೆಯಬಹುದು, ಅದರ ಬಗ್ಗೆ ತಿಳಿಸಬಹುದು?
1: ಇಲ್ಲಿ ಕೌಟುಂಬಿಕ ದೌರ್ಜನ್ಯಗೊಳಗಾದಂಥ ಮಹಿಳೆ ಬರ್ತಾರೆ. ಇನ್ನು ಮಕ್ಕಳ ವಿಷಯದಲ್ಲಿ ಬಂದಾಗ ಸಹಜವಾಗಿ ಇಲ್ಲಿ ಬರುವಂಥ ಮಕ್ಕಳು ಯಾರಂದರೆ ಪೋಕ್ಸೋ, ಅಂದರೆ ಯಾವುದು 18 ವರ್ಷದ ಒಳಗಡೆ ಇರುವಂಥ ಒಂದು ಮಗುವಿಗೆ ಲೈಂಗಿಕ ದೌರ್ಜನ್ಯಗಳಾದಾಗ, ಸೊ ಆವಾಗ ಮಗು ಆ ಒಂದು ಸಖಿ ಒಂದು ಸ್ಟಾಪಿಗೆ ಬರುತ್ತೆ ಮತ್ತು ಮಹಿಳೆಯೂ ಬರ್ತಾಳೆ. ನಂತರ ಅಲ್ಲಿ ಕಾನೂನು ಪ್ರಕ್ರಿಯೆ ಇದ್ದರೆ ಕಾನೂನು ಪ್ರಕ್ರಿಯೆ ಆಗುತ್ತೆ, ಇಲ್ಲಿಂದನೇ ಬೀಮ್ಸ್ ಅಂದರೆ ಆರೋಗ್ಯದ ವ್ಯವಸ್ಥೆ ಏನಾದರೂ ಪ್ರಕ್ರಿಯೆ ಇದ್ದರೆ ಆರೋಗ್ಯಕ್ಕೆ ಹೋಗುತ್ತೆ. ಸೊ ಆಪ್ತ ಸಮಾಲೋಚನೆ ಅಂತ ಇದ್ದರೆ ಸಖಿ ಒಂದು ಸ್ಟಾಪ್ದಲ್ಲಿ ಆಪ್ತ ಸಮಾಲೋಚಕರು ಇರ್ತಾರೆ, ಅವರು ಆಪ್ತ ಸಮಾಲೋಚನೆ ಮಾಡುವಂಥದ್ದು ಇಲ್ಲಿ ಇರುತ್ತೆ.
0: ಸರ್, ಸಖಿ ಒನ್ ಸ್ಟಾಪ್ ಕೇಂದ್ರದಲ್ಲಿ ಯಾವೆಲ್ಲ ಸೇವೆಗಳು ಉಚಿತವಾಗಿ ಲಭ್ಯವಿವೆ?
1: ಸರ್, ಇಲ್ಲಿ ಮುಖ್ಯವಾಗಿ ಅವರಿಗೆ ಉಚಿತವಾಗಿ ವೈದ್ಯಕೀಯ ವ್ಯವಸ್ಥೆ ಸಿಗುತ್ತೆ. ಆ ಮಗುವಿನ ಮೇಲೆ ಲೈಂಗಿಕವಾಗಿ ಏನಾದರೂ ದೌರ್ಜನ್ಯಗಳಾಗಿದ್ದರೆ ಆ ಮಗು ಇಲ್ಲೇ ಇದ್ದು ಇಲ್ಲಿಂದನೇ ಮಾನ್ಯ ಸಂಬಂಧಿಸಿದ ನ್ಯಾಯಾಲಯಕ್ಕೆ ಆ ಮಗು ಹೋಗುತ್ತೆ, ಅಲ್ಲಿ 164 ಆಗಿ ಮುಂದಿನ ಪ್ರಕ್ರಿಯೆ ಆಗಿರುವಂಥದ್ದು. ಇನ್ನು ಮಹಿಳೆಗೆ ಏನಾದರೂ ಕಾನೂನು ನೆರವು ಬೇಕಾಗಿದ್ದರೆ, ಉಚಿತ ಕಾನೂನು ನೆರವು ಬೇಕಾಗಿದ್ದರೆ ಬಹುಶಃ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಆ ಒಂದು ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ ಕೊಡ್ತಾ ಇದೆ. ಒಂದೇ ಒಂದು ಸರಿ ಈ ಥರ ಇದೆ ಅಂತಂದರೆ ಮೊನ್ನೆ ಸದಸ್ಯ ಕಾರ್ಯದರ್ಶಿಗಳು ಸರ್ ಸಹಿತ ನಮಗೆ ಬಹಳ ಪಾಸಿಟಿವ್ ಆಗಿ ಒಂದು ಸ್ಪಂದನೆಯನ್ನು ಕೊಡುವಂಥದ್ದು ಮತ್ತು ನಮಗೆ ಎನಿ ಟೈಮ್ ಉಚಿತವಾಗಿ ಕಾನೂನಿನರು ಸಹಿತ ನಮಗೆ ಡಿ ಎಲ್ ಎಸ್ನಿಂದ ಸಿಗ್ತಾ ಇದೆ. ಇದರ ಜೊತೆಗೆ ಈಗ ಬೇರೆ ಪ್ರದೇಶದಿಂದ ಮಹಿಳೆ ಬಂದಿರ್ತಾಳೆ, ಸೊ ಅವಳಿಗೆ ಇಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ. ಸೊ ಇಲ್ಲಿ ಅವ್ರದ್ದು ಯಾವುದು ಐ ಡಿ ಏನೂ ಇರೋದಿಲ್ಲ, ಬಟ್ ಅವ್ರಿಗೆ ಏನಾದರೂ ಇಂಜುರಿಗಳಿದ್ರೆ ಟ್ರೀಟ್ಮೆಂಟ್ ಮಾಡಿ ಸಂಬಂಧಿಸಿದ ಜಿಲ್ಲೆಯಲ್ಲಿರುವಂಥ ಸಖಿಗೆ ಸಹಿತ ನಾವು ಮಹಿಳೆಯರನ್ನ ಕಳಿಸುವಂಥ ವ್ಯವಸ್ಥೆನ ಮಾಡ್ತಾ ಇದ್ದೀವಿ.
0: ಆಮೇಲೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಈ ಒಂದು ಕೇಂದ್ರ, ಅದರ ಬಗ್ಗೆ ತಿಳಿಸಬಹುದು?
1: ಸರ್, ಇಲ್ಲಿ ನಮ್ಮಲ್ಲಿ ಒಟ್ಟು ಒಂದು 8 ಜನ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. 3 ಶಿಫ್ಟನ್ನು ಹಾಕ್ಕೊಂಡಿದ್ದೀವಿ ಇಲ್ಲಿ. 24 ಅವರು ಈ ಸಖಿ ಒಂದು ಸ್ಟಾಪ್ ತೆರೆದಿರುತ್ತೆ, ಯಾವಾಗಲೂ ಕ್ಲೋಸ್ ಆಗೋದಿಲ್ಲ ಇದು. ಸೊ ಇಲ್ಲಿ ಒಬ್ಬರು ಆಡಳಿತಗಾರಿ ಇರ್ತಾರೆ, 2 ಅಡ್ವೊಕೇಟ್ಗಳನ್ನ ಇಲ್ಲಿ ಅಲಾಟ್ ಮಾಡಿರ್ತದೆ. ಸೊ 2 ಕೌನ್ಸಿಲರ್ಸ್ ಇರ್ತಾರೆ, ಸೆಕ್ಯೂರಿಟಿ 2 ಇರ್ತಾರೆ, ಇನ್ನು ಮಲ್ಟಿಪಲ್ ಕ್ಲೀನರ್ಸ್ ಆಗಿ 2 ಕೆಲಸ. ಹೀಗೆ ಅಲ್ಲಿ ಸ್ಟಾಪ್ನ ನಾವು ಅಲಾಟ್ ಮಾಡಿಬಿಟ್ಟು ಕೆಲಸವನ್ನು ಮಾಡುವಂಥದ್ದು. ಪ್ರತಿ 8 ಗಂಟೆಗೆ ಒಂದ್ಸಲ ಪಾಳಿ ಬದಲಾಗ್ತಾ ಹೋಗುತ್ತೆ. ದಿವಸಕ್ಕೆ 3 ಪಾಳಿಯಲ್ಲಿ ನಾವು ನಮ್ಮ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರ್ತೀವಿ. ಸೊ ಆ ಸಂದರ್ಭದಲ್ಲಿ ಯಾವುದೇ ಪ್ರಕರಣಗಳು ಬಂದರೂ ಸಹಿತ ನಮ್ಮ ಸಖಿ ಒನ್ ಸ್ಟಾಪ್ದಲ್ಲಿ ಅಟೆಂಡ್ ಮಾಡ್ತಾ ಇರ್ತಾರೆ.
0: ಸರ್, ತಾವು ತಮ್ಮ ಉತ್ತರದಲ್ಲಿ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಅಲ್ಲೇ ಒಂದು ಪ್ರಶ್ನೆ, ಮಾನಸಿಕ ಅಪಘಾತಗೊಳಗಾದ ಮಹಿಳೆಯರಿಗಾಗಿ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಹೇಗೆ ಮಾಡ್ತಾರೆ, ಅದ್ರ ಬಗ್ಗೆ ತಿಳಿಸುವ?
1: ಬಹಳ ಮುಖ್ಯವಾಗಿ ಪ್ರಶ್ನೆ ತಾವು ಕೇಳಿದೆ ಸರ್. ಕೌನ್ಸಿಲಿಂಗ್ ಅನ್ನೋದು ಒಂದು ಟ್ರೀಟ್ಮೆಂಟ್. ಇವಾಗ ನಮ್ಮ ಸಿಲೆಬಸ್ಗಳಲ್ಲಿ ಸಹಿತ ಟ್ರೀಟ್ಮೆಂಟ್ ವಿಷಯಗಳಲ್ಲಿ ಬಂದಾಗ ಕೌನ್ಸಿಲಿಂಗು ಒಂದು ಟ್ರೀಟ್ಮೆಂಟ್ ಆಗುತ್ತೆ. ಕೌನ್ಸಿಲಿಂಗ್ಗೆ ಸರಿಯಾಗಿ ಸ್ಪಂದನೆ ಕೊಡುವಂಥ ಅರ್ಥಿ ಅಂದರೆ ಸಮಸ್ಯಾತ್ಮಕ ವ್ಯಕ್ತಿ ಏನು ಅವ್ರಿಗೆ ಸಮಸ್ಯೆ ಇದೆ ಅನ್ನೋದನ್ನು ಕೌನ್ಸಿಲಿಂಗ್ನಲ್ಲಿ ಕರೆಕ್ಟಾಗಿ ಹೇಳಿದರೆ ಅವ್ರಿಗೆ ಏನು ರೋಗ ನಿಧಾನ ಅಂತ ಕರಿತೀವಿ ನಾವು, ಬೇಗನೆ ಅಸೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅವ್ರ ಸಮಸ್ಯೆ ಏನಿದೆ, ಅವ್ರ ಸಮಸ್ಯೆಗೆ ಏನು ಚಿಕಿತ್ಸೆ ಕೊಡ್ಬೋದು ಅಂತ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕೌನ್ಸಿಲಿಂಗ್ ಬಹಳ ಮುಖ್ಯವಾಗಿರುತ್ತೆ. ಮತ್ತು ಕೌನ್ಸಿಲಿಂಗನ್ನು ಒಂದೇ ಸಲ ನಾವು ರಿಪೋರ್ಟನ್ನು ಮಾಡೋಕ್ಕಾಗೋದಿಲ್ಲ ಸರ್. ಫಸ್ಟ್ ಬಂದಾಗ ನಾವು ಇನಿಷಿಯಲಿ ಕೌನ್ಸಿಲಿಂಗ್ ಮಾಡ್ತೀವಿ, ನಂತರ ಆ ಮಹಿಳೆಗೆ ಟೈಮ್ ತೊಗೊಳ್ತೇವೆ, ಟೈಮ್ ತೊಗೊಂಡು ಇನ್ನೊಂದು ಸಲ ಕೌನ್ಸಿಲಿಂಗ್ ಮಾಡುವಂಥದ್ದು, ಅವಾಗೂ ಓಪನ್ ಅಪ್ ಆಗಲಿ ಅಂದರೆ ಮತ್ತೆ ಕೌನ್ಸಿಲಿಂಗ್ ಮಾಡುವಂಥದ್ದು. ಒಟ್ಟಾರೆಯಾಗಿ ಆ ನೊಂದ ಒಂದು ಜೀವ ಏನಿರುತ್ತೆ ಅದಕ್ಕೆ ಅಡಿಷ್ನಲ್ ಆಗಿ ಏನು ಸಮಸ್ಯೆಗಳಿರ್ತವೆ, ಆ ಸಮಸ್ಯೆ ಹೇಗೆ ಬಂತು ಅನ್ನೋದನ್ನು ಸುದೀರ್ಘವಾಗಿ ಒಂದು ಅಧ್ಯಯನ ಮಾಡುವಂಥ ವಿಧಾನ ಈ ಕೌನ್ಸಿಲಿಂಗ್ ಆಗಿರುತ್ತೆ ಸರ್. ಮತ್ತು ಇದ್ರ ಮೂಲಕನೇ ಹೆಚ್ಚಿನ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಸರ್.
0: ಬಹಳ ಉತ್ತಮ. ಈಗ ಬಹಳಷ್ಟು ಸಂದರ್ಭಗಳಲ್ಲಿ ತಾತ್ಕಾಲಿಕ ಆಶ್ರಯ ಅಗತ್ಯವಿದ್ದರೆ ಯಾವ ರೀತಿಯ ವ್ಯವಸ್ಥೆ ಇದೆ, ಅದ್ರ ಬಗ್ಗೆ ತಿಳಿಸ್ಬೋದು?
1: ತಾತ್ಕಾಲಿಕ ಅಂತ ಇದ್ದಾಗ ನಮ್ಮ ಸಖಿ ಒನ್ ಸ್ಟಾಪ್ಗಳು ನೇರವಾಗಿ ಮಹಿಳೆ ಬರ್ಬೋದು ಸರ್. ಸಖಿ ಒನ್ ಸ್ಟಾಪ್ದಲ್ಲಿ ಇವರೇ ಬರಬೇಕಂತ ಏನು ರೂಲ್ಸ್ ಇಲ್ಲ. ಸಮಸ್ಯಾತ್ಮಕ ಮಹಿಳೆ ಮತ್ತು ಕುಟುಂಬದಿಂದ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆ ಯಾರಾದರೂ ಯಾವಾಗಲಾದರೂ ಅವ್ರು ಬಂದು ನಮ್ಮ ಸಖಿ ಒನ್ ಸ್ಟಾಪ್ದಲ್ಲಿ ಸೇವೆಯನ್ನು ಪಡ್ಕೋಬೋದು. ಇಲ್ಲಿ 5 ದಿನ ಅವ್ರಿಗೆ ಇರೋಕ್ಕೆ ಅವಕಾಶ ಇರುತ್ತೆ. ನಂತರದ ದಿನಗಳಲ್ಲಿ ಅವರು ಇನ್ನೂ ಸಮಸ್ಯೆ ಹಾಗೇ ಇದೆ ಅಂದಾಗ ಅವ್ರಿಗೆ ನಮ್ಮ ಇಲಾಖೆ ಇನ್ನೊಂದು ಪಾರ್ಟ್ ನಾನು ಆಲ್ರೆಡಿ ತಮ್ಮದು ಚರ್ಚೆ ಮಾಡಿದಂಗೆ ಶಕ್ತಿ ಸದನ ಅಂತ ಇದೆ. ಅಲ್ಲಿ 3 ವರ್ಷದ ತನಕ ಅವ್ರಿಗೆ ಅದೇ ಇಲ್ಲಿರುವಂತಹ ಏನು ಸಮಸ್ಯಾತ್ಮಕ ಮಹಿಳೆ ಅಲ್ಲಿನೂ ಸಹಿತ 3 ವರ್ಷದ ತನಕ ನಮ್ಮ ಇಲಾಖೆಯಲ್ಲಿದ್ದು ಸೇವೆಯನ್ನು ಪಡ್ಕೋಬಹುದು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಸಖಿ ಒನ್ ಸ್ಟಾಪ್ ಕೇಂದ್ರ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು. ಸರಿಗ ದೂರು ದಾಖಲಿಸಲು ಯಾವ ದಾಖಲೆಗಳು ಅಗತ್ಯವಿವೆ ಅದರ ಬಗ್ಗೆ ತಿಳಿಸ್ಬೋದಾ?
1: ಸರಿಗ ದೂರು ಸಖಿ ಒನ್ ಸ್ಟಾಪ್ ಕೇಂದ್ರದಲ್ಲಿ ಬಂದಾಗ ಆ ಮಹಿಳೆ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಸರ್. ಸೊ ನಾವು ಅವ್ರನ್ನ ಕೇಳೋದು ಇಷ್ಟೇ, ನಿಮ್ಮ ಆಧಾರ್ ಕಾರ್ಡ್ ಏನಾದ್ರೂ ಇದೆಯಾ ಅಥವಾ ಏನಾದ್ರು ಪ್ರೂಫ್ ಇದೆ ಅಂತ ಕೇಳಿ. ಸೊ ಆ ಮಹಿಳೆಗೆ ಆ ಟೈಮ್ನಲ್ಲಿ ಏನೂ ಇರೋದಿಲ್ಲ, ಬಟ್ಟೆ ಅಷ್ಟೇ ಬಿಟ್ಟು ಹೊರಗೆ ಹಾಕಿರುವಂಥ ಪರಿಸ್ಥಿತಿಯಲ್ಲಿ ಮಹಿಳೆ ಇರುತ್ತೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ದೆನ್ ಅವರ ಕುಟುಂಬದ ಸದಸ್ಯರು ಏನಾದರೂ ಅವ್ರ ಕಾಂಟ್ಯಾಕ್ಟ್ನಲ್ಲಿ ಸಿಕ್ಕರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ತೀವಿ, ಇಲ್ಲಾಂದರೆ ನಾವು ಕೇಸನ್ನು ಅದನ್ನು ಯಾವ ಥರ ಇದೆ ಆ ಥರ ತಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ರೀಸೆಂಟ್ಲಿ ನ್ಯಾಷನಲ್ ಲಾ ಕಾಲೇಜ್ನವರು ನಾವು ಒಂದು ಸೆಮಿನಾರ್ಗೆ ಹೋದಾಗ ನಮಗೊಂದು ಸಜೆಸ್ಟ್ ಮಾಡಿದ್ರು ಅವರು, ನೀವು ಇಲಾಖಾ ಅಧಿಕಾರಿಗಳು ಎಲ್ಲೇ ಹೋಗಿ ಅತಿಥಿ ಭಾಷಣ ಮಾಡುವಾಗ ಈ ಒಂದು ಟ್ರಿಕ್ಸನ್ನು ಆ ಒಂದು ಸಮುದಾಯದಲ್ಲಿರುವಂಥ ಮಹಿಳೆಯರಿಗೆ ಕೊಡಿ ಅಂತ. ಸೊ ಅದು ಏನು ಅಂದರೆ ಎಮರ್ಜೆನ್ಸಿ ಕಿಟ್ ಅಂತ. ನಮಗೂ ಫಸ್ಟ್ ಕೇಳಿದಾಗ ಇದೇನು ಹೊಸ ಪದ ಅನಿಸಿತ್ತು, ಬಟ್ ಈ ಪದದಲ್ಲಿ ಒಂದು ಅರ್ಥ ಇದೆ. ಯಾವಾಗ ಮಹಿಳೆಗೆ ಸಮಸ್ಯೆ ಇದೆ, ನನಗೆ ಜೀವದ ಭಯ ಇದೆ ಅಂತ ಅವ್ರಿಗೆ ಅನಿಸಿದರೆ ಆ ಕುಟುಂಬದಲ್ಲಿ, ಆವಾಗ ಆ ಮಹಿಳೆ ಒಂದು ಎಮರ್ಜೆನ್ಸಿ ಕಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಎಮರ್ಜೆನ್ಸಿ ಕಿಟ್ನಲ್ಲಿ ಏನಿರಬೇಕಂದ್ರೆ ಅವ್ರಿಗೆ ಬೇಕಾಗಿರುವಂಥ ಮೂಲ ದಾಖಲಾತಿಗಳು, ಆಧಾರ್ ಕಾರ್ಡ್ ಆಗಿರ್ಬೋದು, ಅವ್ರದ್ದು ATM ಆಗಿರ್ಬೋದು, ಜೊತೆಗೆ ಅವ್ರಿಗೆ ಯಾವುದಾದ್ರೂ ಹೆಲ್ತ್ ಇಶ್ಯೂ ಇದ್ದು ಮೆಡಿಕಲ್ ಅಂದರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರುವಂಥದ್ದು, ಇದ್ರ ಜೊತೆಗೆ ಒಂದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಅಕೌಂಟು, ಆಧಾರ್ ಕಾರ್ಡು. ಸೊ ಈ ಎಲ್ಲವನ್ನು ಸಣ್ಣ ಒಂದು ಪೌಚ್ನಲ್ಲಿ ಹಾಕ್ಕೊಂಡು ಅವ್ರ ಜೊತೆ ಯಾವತ್ತೂ ಇರುವಂತ, ಅಂದ್ರೆ ಯಾವಾಗ ಅವ್ರಿಗೆ ಅಪಾಯ ಇದೆ ಅಂದಾಗ ಎಮರ್ಜೆನ್ಸಿ ಕಿಟ್ ಅನ್ನ ರೆಡಿ ಮಾಡ್ಕೊಂಡ್ರೆ, ಸಮಸ್ಯೆ ಆದಾಗ ಆ ಕಿಟ್ಟಿನ ಜೊತೆಗೆ ಬಂದಾಗ ಅತಿ ಕಡಿಮೆ ಅವಧಿಯಲ್ಲಿ ಬೇಗನೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಇತ್ತೀಚೆಗೆ ನಮಗೆ ಇಲಾಖಾ ಅಧಿಕಾರಿಗಳಿಗೆ ಶಕ್ತಿ ಸದನದಲ್ಲಿರುವಂತಹ ಮಹಿಳೆಯರಿಗೆ ಜನ್ಧನ್ ಅಕೌಂಟ್ ಅನ್ನ ನಾವು ಮಾಡ್ಬೇಕಂತ ಇದೆ. ಸೊ ಜನ್ಧನ್ ಅಕೌಂಟ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು. ಇಷ್ಟು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಸಮ್ ಟೈಮ್ ಆ ಆಧಾರ್ ಕಾರ್ಡ್ ಇರುತ್ತೆ ಅವ್ರದ್ದು, ಮಹಿಳೆದು ಆಧಾರ್ ನಂಬರು ಸಿಗುತ್ತೆ, ಬಟ್ OTP ಅವ್ರ ಹಸ್ಬೆಂಡಿಗೆ ಇರುತ್ತೆ, ಅವರು OTP ಸರಿಯಾಗಿ ಕೊಡೋದಿಲ್ಲ. ಅದಕ್ಕೆ ಈಗ ನಮಗೆ ಮನೆ ಜಿಲ್ಲಾಧಿಕಾರಿಗಳು ಸಹಿತ ರೀಸೆಂಟ್ಲಿ ನಮಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅಂಥದ್ದು ಆಧಾರ್ ಇದ್ರೆ ವಿಲ್ ಅಂದ್ರೆ ನಮ್ಮ ಹಂತದಲ್ಲೇ ಅದನ್ನ ಸರಿಪಡಿಸಿ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಈಗ ಆ ಪ್ರಕ್ರಿಯೆನೂ ಪ್ರಾರಂಭವಾಗಿರುವಂಥದ್ದು ಇದೆ.
0: ಬಹಳ ಮುಖ್ಯವಾದ ಒಂದು ಎಮರ್ಜೆನ್ಸಿ ಕಿಟ್ ಬಗ್ಗೆ ತಾವು ತಿಳಿಸಿದ್ರೆ ಬಹಳ ಒಳ್ಳೆಯದಾದಂತಹ ಒಂದು ಸಲಹೆ ಅದು. ಈಗ ಗ್ರಾಮೀಣ ಮಹಿಳೆಯರಿಗೆ ಈ ಸೇವೆಗಳ ಬಗ್ಗೆ ಅರಿವು ಮೂಡಿಸಲು ಏನು ಮಾಡಬೇಕು ಅದರ ಬಗ್ಗೆ ತಿಳಿಸಿ
1: ಸರ್. ನಮ್ಮ ಇಲಾಖೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರಾದಂಥ ರಾಹುಲ್ ಸಿಂಧೆ ಸರ್ ಅವರು ಬಹಳ ಸೀರಿಯಸ್ ಆಗಿ ರಿವ್ಯೂ ಅನ್ನು ನಮಗೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಮಾಡ್ತಾ ಇರೋದು ಮುಖ್ಯ ರಿವ್ಯೂಗಳಲ್ಲಿ ಒಂದು ಏನಂದರೆ, ಪ್ರತಿ ತಿಂಗಳ ಮೂರನೇ ಶನಿವಾರ ಪಾಲಕ ಪೋಷಕರ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಪಾಲಕ ಪೋಷಕರ ಸಭೆಯಲ್ಲಿ ಈಗ ತಾವು ಹೇಳಿದ್ರಲ್ಲ ಸರ್, ಇವೆಲ್ಲ ವಿಷಯಗಳನ್ನ ಅಲ್ಲಿ ಚರ್ಚೆ ಮಾಡುವಂಥದ್ದು. ಫಸ್ಟ್ ಅವರು ಕುಂದುಕೊರತೆಗಳು ಏನಿದ್ದಾವೆ, ನಂತರ ಇಲಾಖೆಯ ಮಾರ್ಗಸೂಚಿಗಳು ಏನಿದಾವೆ ಅನ್ನೋದನ್ನ ಡಿಟೇಲ್ ಆಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮೇಲ್ವಿಚಾರಕಿ, ಹಿರಿಯ ಮೇಲ್ವಿಚಾರಕಿ, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಈ ಒಂದು ಅಧಿಕಾರಿ ಸಮೂಹದೊಂದಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ರತಿ ಅಂಗನವಾಡಿ ಮಟ್ಟದಲ್ಲೂ ಸಹಿತ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇದರ ಜೊತೆ ಜೊತೆಗೆ ಇಲಾಖೆಯಲ್ಲಿ ತಮ್ಗೆ ಆಲ್ರೆಡಿ ನಾನು ಹೇಳಿದಂಗೆ ಮಹಿಳಾ ಸಬಲೀಕರಣ ಘಟಕ ಅಂತ ಇದೆ, ಇಲ್ಲಿ ಒಬ್ರು ಜೆಂಡರ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಇವ್ರದ್ದು ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ಮತ್ತು ಈ ಸಖಿ ಮಿಷನ್ ಶಕ್ತಿ ಏನು ಯೋಜನೆಗಳಿದ್ದಾವೆ ಇವೆಲ್ಲವನ್ನು ಪ್ರಚಾರ ಮಾಡುವಂಥದ್ದು ಮಹಿಳಾ ಸಬಲೀಕರಣ ಘಟಕ ಅದು ಕೆಲಸ ಇದೆ. ಇದ್ರ ಜೊತೆಗೆ ನಮ್ಮ ಸಖಿ ಒನ್ ಸ್ಟಾಪ್ಗಳು ಏನ್ ಮಾಡ್ತಾವೆ ಅಂದ್ರೆ, ಗ್ರಾಸ್ ರೂಟ್ ನಲ್ಲಿ ತಾವು ಹೇಳ್ದಂಗೆ ಎಲ್ಲಿ ಪ್ರಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾವಲ್ಲ ಅದನ್ನ ಒಂದು ಹಾಟ್ಸ್ಪಾಟ್ ಅಂತ ಗುರುತು ಮಾಡಿಕೊಂಡು ಆ ಪ್ರದೇಶದ ವ್ಯಾಪ್ತಿಯಲ್ಲಿ ಕಾಲೇಜು, ಸ್ಕೂಲು ಮತ್ತು ಈ ಪಂಚಾಯತ್ ಮಟ್ಟದಲ್ಲಿ ಕಾರ್ಯಕ್ರಮಗಳಾಗುವಾಗ ಅಲ್ಲಿ ಜಾಗೃತಿ ಕೊಡುವಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಮಾನ್ಯ ನಮ್ಮ ಉಪನಿರ್ದೇಶಕರ ಒಂದು ನಿರ್ದೇಶನದ ಮೇರೆಗೆ ನಾವು ಪ್ರತಿಯೊಂದು ತಾಲೂಕಿಗೆ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ITPA ಕಾಯ್ದೆ ಆಗಿರ್ಬೋದು, ಮಹಿಳೆಯರ ದೌರ್ಜನ್ಯ ಆಗಿರ್ಬೋದು, ಇಂಪಾರ್ಟೆಂಟು ನಿಮ್ಮ ಜೊತೆ ಇನ್ನೊಂದು ನಾನು ಹಂಚ್ಕೊಳ್ಬೇಕು, DV Act ಅಂತ ಒಂದು ಕಾಯ್ದೆ ಇದೆ ಸರ್, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಆಗಿರುವಂಥದ್ದು. ಸೊ ಇದು ಒಂದು ವಿಶೇಷವಾದಂಥ ಕಾಯ್ದೆ ಸರ್. ಈ ಕಾಯ್ದೆಯನ್ನು ಕುರಿತಾಗಿಯೂ ಸಹಿತ ನಾವು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿನ ಪ್ರಚಾರವನ್ನು ಹೇಳ್ತಾ ಇದ್ದೀವಿ.
0: ಈ ಒಂದು ಕೇಂದ್ರದ ಸಹಾಯವಾಣಿ ಏನಾದರೂ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು?
1: ಹಾಂ ಸರ್, ತಾವು ಕೇಳಿರುವಂಥ ಪ್ರಶ್ನೆ ಭಾಳ ಮಹತ್ವವಾಗಿರುವಂಥದ್ದು. ನಮಗೆ ಬೆಳಗಾವಿ ಜಿಲ್ಲೆಗೆ 2 ಸಹಾಯವಾಣಿ ಕೆಲಸ ಮಾಡ್ತಾ ಇದ್ದೇವೆ. ಈ ಸಹಾಯವಾಣಿ ಒಂದು ವಿಶೇಷ ನಮಗೆ ಇತ್ತೀಚೆಗೆ, ಯಾಕಂದರೆ ಕೆಲವು ಪ್ರಕರಣಗಳು ಫೋನ್ ಮೂಲಕನೇ ನಮಗೆ ಐಡೆಂಟಿಫೈ ಆಗ್ತಾ ಇದ್ದಾವೆ. ಇತ್ತೀಚೆಗೆ ನಾನೇ ಒಂದು ಪ್ರಕರಣವನ್ನು ಅಟೆಂಡ್ ಮಾಡುವಾಗ ಆ ಮಹಿಳೆ ಅತ್ತೆ ಮತ್ತು ಮನೆಯವರೆಲ್ಲರೂ ಕೂಡಿ ಹಾಕ್ತಾರೆ, ಆ ಮಹಿಳೆ ಒಂದೇ ಒಂದು ಕುಲ ಮಾಡಿದ್ದೇನೆಂದರೆ ಕೋಣೆ ಹೋಗುವಾಗ ಮೊಬೈಲ್ ಜೊತೆಗೆ ಕೋಣೆ

0: ಇವೆಂಟ್ನಲ್ಲಿ ಹೋಗುತ್ತೆ ಸರ್. ಸೊ ಈ ತರ ಒಂದು ಡ್ಯಾಶ್ಬೋರ್ಡ್ ನಲ್ಲಿ ನಾಲ್ಕು ಕಾಲಮ್ ಅನ್ನು ನೋಡ್ತೀವಿ, ಮತ್ತು ಇಲ್ಲಿ ಪ್ರತಿಯೊಂದೂ ಇರುತ್ತೆ. ಮಹಿಳೆ ಯಾವಾಗ ಕಾಲ್ ಮಾಡಿದ್ದಾರೆ, ಯಾವಾಗ ಸಹಾಯ ಕೇಳಿದ್ದಾರೆ ಅಂತ ಹಿಡ್ಕೊಂಡು, ಯಾರು ಹೋಗಿ ಅಟೆಂಡ್ ಮಾಡಿದ್ದಾರೆ, ಏನು ಅಟೆಂಡ್ ಮಾಡಿದಾರೆ ಅಂತ ಹಿಡ್ಕೊಂಡು ಅವ್ರ ಕೇಸ್ ಕ್ಲೋಸ್ ಆಗೋ ತನೂ ಹಿಸ್ಟ್ರಿನ ಮಹಿಳಾ ಸಹಾಯವಾಣಿಯ ಒಂದು ಡ್ಯಾಶ್ಬೋರ್ಡ್ನಲ್ಲಿ ಸಿಗುತ್ತೆ. ಸೊ ಮಹಿಳಾ ಸಹಾಯವಾಣಿ ಇತ್ತೀಚೆಗೆ ಭಾಳ ಕರೆಗಳು ನಮಗೆ ಸಿಗ್ತಾ ಇದ್ದಾವೆ. ನಮಗೆ ರೀಸೆಂಟ್ಲಿ ಒಂದು ಕರೆ ಬಂತು, ಗಂಡನ ಫೋನಿಂದ ಅವಳು ಫೋನ್ ಮಾಡ್ತಾಳೆ. ಹೇಗೆ ಮಾಡ್ತಾಳೆ ಅಂದರೆ, ಗಂಡ ಸ್ನಾನಕ್ಕೆ ಹೋಗ್ತಾನೆ, ಫೋನ್ ಹೊರಗಡೆ ಇಟ್ಟಾಗ ಅವರು ಕಂಪ್ಲೇಂಟ್ ಮಾಡುವಂಥದ್ದು, ನನಗೆ ಹಿಂಗೆ ಆಗ್ತಾ ಇದೆ, ಮನೆಯಲ್ಲಿ ಸಮಸ್ಯೆ ಇದೆ, ದಯವಿಟ್ಟು ನನಗೆ ಸೇವ್ ಮಾಡಿ ಅಂತ ಅಂದಾಗ, ನಮ್ಮ ಟೀಮು ಅವ್ರ ಮನೆ ಭೇಟಿ ಮಾಡಿ ಕೇಳಿದಾಗ ಅವರು ಗಂಡ ಅಲ್ಲೇ ಒಪ್ಕೊಳ್ತಾರೆ, ನನಗೆ ಗೌರವ ಪ್ರಶ್ನೆ ಇದೆ, ದಯವಿಟ್ಟು ಇದನ್ನ ಇಶ್ಯೂ ಮಾಡಬೇಡಿ, ನನ್ನ ಹೆಂಡತಿಗೆ ಇನ್ಮೇಲೆ ನಾನು ಏನೂ ತೊಂದರೆ ಮಾಡಲ್ಲ, ನನ್ನ ಕುಟುಂಬದವರಿಂದನೂ ನಾನು ತೊಂದರೆ ಮಾಡೋಗಿಡಲ್ಲ ಅಂತ ಪ್ರಾಮಿಸ್ ಮಾಡ್ತಾರೆ. ಆದರೂ ಸಹಿತ ನಾವು ನಮ್ಮ ಇಲಾಖೆಯ ಪ್ರೊಸೆಸ್ ಪ್ರಕಾರ ಆ ಕೇಸನ್ನು ನಾವು ನಮ್ಮ ಸಖ್ಯ ಒಂದು ಸ್ಟಾಪಿಗೆ ಕರ್ಕೊಂಡು ಬಂದು ರಿಜಿಸ್ಟರ್ ಮಾಡ್ಕೊಳ್ಳೋಂಥ ಪ್ರಕ್ರಿಯೆಯನ್ನು ಮಾಡ್ಕೊಂಡಿದ್ದೀವಿ.
1: ಸರಿ, ಈಗ ಮಹಿಳೆಯರು ಅಂದರೆ ಒಂದು ಪ್ರೈವಸಿ ಅಂತ ಬರುತ್ತೆ, ಅಂಥ ಸಂದರ್ಭದಲ್ಲಿ ಮಹಿಳೆಯರ ಗೋಪ್ಯತೆಯನ್ನು ಈ ಕೇಂದ್ರ ಕಾಪಾಡುತ್ತಾ, ಅದರ ಬಗ್ಗೆ
0: ಸರ್ ನಾನು ನಿಮ್ಮ ಜೊತೆಗೆ ಬಹುಶಃ ಆವಾಗಿಂದ ಮಾತಾಡ್ತಾ ಇದ್ದೀನಿ, ಯಾವ ಕೇಸನ್ನು ನಾನು ಕೇಸ್ ಹೇಳ್ತಾ ಇದ್ದೀನಿ, ಬಟ್ ನನ್ನ ಮಹಿಳೆ ಹೆಸರನ್ನ ಹೇಳೋದಿಲ್ಲ.
1: ಅಫ್ಕೋರ್ಸ್
0: ಆಮೇಲೆ ನಮ್ಮ ರೆಕಾರ್ಡ್ನಲ್ಲಿನೂ ಸಹಿತ ನಾವು ಹೇಳೋದಿಲ್ಲ. ಈಗ ಒಬ್ಬ ಉದಾಹರಣೆಗೆ ಒಬ್ಬ ಮಹಿಳೆ ನನ್ನ ಹೆಸರು ಬದಲಾಯಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ, ನಾವು ಬದಲಾಯಿಸ್ತೀವಿ, ಅವಕಾಶ ಇದೆ ಅದು. ಅವರು ನನ್ನ ಹೆಸರು ಕೊಡೋಕ್ಕೆ ಇಷ್ಟ ಇಲ್ಲ, ನನ್ನ ಹೆಸರು ಬದಲಾಯಿಸಿದ್ರೂ ನಾವು ಬದಲಾಯಿಸೋಕ್ಕೆ ಅವಕಾಶ ಇರುವಂಥದ್ದು. ಮತ್ತು ಇಲ್ಲಿರುವಂಥ ಡಾಕ್ಯುಮೆಂಟ್ಸು ಯಾವುದೇ ಕಾರಣಕ್ಕೂ ಹೊರಗಡೆ ಬರುವ ಹಾಗಿಲ್ಲ. ಹೊರಗಡೆ ಬಂದರೆ ಅದು ಗೌಪ್ಯತೆ ಒಂದು ಅಧಿನಿಯಮದಡಿಯಲ್ಲಿ ನಾವು ಸೀರಿಯಸ್ ಆಗಿ ಆ್ಯಕ್ಷನ್ನು ಸಹಿತ ಮಾಡ್ತಿದ್ವಿ. ಇಲ್ಲಿವರೆಗೂ ನಮ್ಮ ಇಲಾಖೆಯಲ್ಲಿ ಈ ಥರ ಪ್ರಕರಣಗಳು ಯಾವುದೂ ಬಂದಿಲ್ಲ. ಮೋರ್ ಓವರ್ ನಾವು ಆ ವಿಷಯ ಕುರಿತಾಗಿ ಸಾರ್ವಜನಿಕವಾಗಿ ಮಾತಾಡೋದಿಲ್ಲ.
1: ಬಹಳ ಮುಖ್ಯವಾದ ವಿಷಯ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಖಿ ಒನ್ ಸ್ಟಾಪ್ ಕೇಂದ್ರದ ಕುರಿತು ವಿವರವಾದ ಮಾಹಿತಿ ಕಾರ್ಯಕ್ರಮದ ಅತಿಥಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು ಕೊಡ್ತಾ ಇದ್ದಾರೆ. ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಸಖಿ ಒನ್ ಸ್ಟಾಪ್ ಕೇಂದ್ರದಿಂದ ಸಮಾಜಕ್ಕೆ ಯಾವ ರೀತಿ ಸಕಾರಾತ್ಮಕ ಬದಲಾವಣೆ ಸಿಗ್ತಾ ಇದೆ, ಅದರ ಬಗ್ಗೆ ಸ್ವಲ್ಪ.
0: ಸಕಾರಾತ್ಮಕ ಬದಲಾವಣೆ ನೇರವಾಗಿ ನಾವು ಮಹಿಳೆಯನ್ನ ಆ ಕೇಸಿನ ಪ್ರಕರಣವನ್ನು ನಾವು ನೋಡಿದಾಗ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಸರ್. ಯಾಕಂದರೆ ಒಬ್ಬ ಮಹಿಳೆ ಅವಳು ಆಲ್ರೆಡಿ ನೊಂದಿರ್ತಾಳೆ, ನೋವಾಗಿರುತ್ತೆ, ದೌರ್ಜನ್ಯಗಳಾಗಿರ್ತವೆ. ಸೊ ಇವೆಲ್ಲವೂ ಸಹಿತ ಒಂದೇ ಒಂದು ಸೂರಿನಡಿಯಲ್ಲಿ ಆ ಮಹಿಳೆಗೆ ಸಿಕ್ಕಾಗ ಅವರು ಇನ್ನೊಂದಕ್ಕೆ ಹೋಗಿ ನನಗೆ ಇದು ಹೆಲ್ಪ್ ಬೇಕು ಅಂತ ಕೇಳೋ ಅಗತ್ಯ ಇರೋದಿಲ್ಲ. ಎಲ್ಲವನ್ನೂ ಸಹಿತ ಸಖಿ ಒನ್ ಸ್ಟಾಪ್ದಲ್ಲೇ ನಿರ್ವಹಿಸಿರೋದ್ರಿಂದ ಯಾವುದೇ ಥರ ಸಮಸ್ಯೆಗಳು ಅಲ್ಲಿ ಕಂಡುಬರೋದಿಲ್ಲ. ನಮಗೆ ಒಂದು ತಾವು ಹೇಳ್ದಂಗೆ ನಾವು ಏನಾಗ್ತಾ ಇದೆ ಸಖಿ ಒನ್ ಸ್ಟಾಪ್ ಕೇಂದ್ರಗಳಲ್ಲಿ ಅಂತ ನೋಡಿದಾಗ ಕೆಲವು ಕೇಸ್ಗಳನ್ನು ಹೋಮ್ ವಿಸಿಟ್ ಮಾಡಿದಾಗ ಸಹಿತ ಮಹಿಳೆಯರು ಉತ್ತಮವಾದಂಥ ಒಂದು ಸ್ಪಂದನೆಯನ್ನು ನಮ್ಗೆ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸಖಿ ಒನ್ ಸ್ಟಾಪ್ಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಅಂತ ನಾನು ಹೇಳ.
1: ಸಖಿ ಒನ್ ಸ್ಟಾಪ್ ಕೇಂದ್ರದ ಕುರಿತು ವಿವರವಾದ ಮಾಹಿತಿ ಕೊಟ್ಟರೆ ಕಾರ್ಯಕ್ರಮದ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಹಾಗೆ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಹಾಗೂ ಸಾರ್ವಜನಿಕರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ?
0: ಇಲಾಖೆಗಳಲ್ಲಿ ಹಲವಾರು ಯೋಜನೆಗಳು ಇದ್ದಾವೆ. ಇಷ್ಟೆಲ್ಲ ಯೋಜನೆಗಳು ಇದ್ದೂ ಸಹಿತ ಮಹಿಳೆ ಎಲ್ಲೋ ಒಂದು ಕಡೆಗೆ ಇನ್ನೂ ಅದೇ ಒಂದು ದೌರ್ಜನ್ಯ ಹಿಂಸೆ ಸಮಸ್ಯೆಗಳಲ್ಲಿ ನಾವು ಬದುಕುತ್ತಿರೋದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ನನ್ನ ವಿನಂತಿ ಇಷ್ಟೇ, ನಿಮ್ಗೆ ಯಾವುದೇ ಮಹಿಳೆ ವಿಷಯದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಆ ಸಮಸ್ಯೆಯನ್ನು ಮಹಿಳಾ ಸಹಾಯವಾಣಿಗೆ ತಾವು ಏನಾದರೂ ಹೇಳ್ಕೊಂಡ್ರೆ ಇಲಾಖಾ ಅಧಿಕಾರಿಗಳು ಮತ್ತು ಇಲಾಖೆಯಲ್ಲಿ ವಿವಿಧ ಯೋಜನೆಗಳಿದ್ದಾವೆ. ಆ ಒಂದು ಯೋಜನೆಗಳಡಿಯಲ್ಲಿ ಆ ಮಹಿಳೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಅವಧಿಯಲ್ಲಿ ನಾವು ನ್ಯಾಯವನ್ನು ಕೊಡಿಸೋಕ್ಕೆ ಸಾಧ್ಯ ಆಗುತ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೂ ಒಂದಿಷ್ಟು ಮಹಿಳೆಯರ ಮನಸ್ಸಿನಲ್ಲಿ ಏನಿದೆ ಅಂದರೆ, ಹೆಲ್ಪ್ಲೈನ್ಗೆ ಕಾಲ್ ಮಾಡಿದ್ರೆ ನನ್ನ ಹೆಸರು ಗೊತ್ತಾಗುತ್ತೆ, ನನಗೆ ಟಾರ್ಚರ್ ಆಗುತ್ತೆ ಅಥವಾ ನನಗಿನ್ನೇನೋ ಸಮಸ್ಯೆ ಆಗ್ಬೋದು ಅಂತ. ಸೊ ಹಾಗಾಗಿ ಕೆಲವು ಸಮಸ್ಯೆಗಳು ನಮ್ಮ ಎದುರಿಗೆ ಕಾಣಿಸ್ಕೊಳ್ತಾ ಇಲ್ಲ. ಸೊ ಹೆಲ್ಪ್ಲೈನಿಗೆ ಕರೆ ಮಾಡೋದು ವ್ಯವಸ್ಥೆ ಹೇಗಿದೆ ಅಂದರೆ, ಮೇನ್ ಸರ್ವರ್ ಬೆಂಗಳೂರು ಇರುತ್ತೆ, ನಮಗೆ ಕಾಲ್ ಡೈರೆಕ್ಟ್ ಬರೋದಿಲ್ಲ. ಯಾವುದೇ ಮಹಿಳೆ ಫೋನ್ ಮಾಡಿದ್ರೆ ಬೆಂಗಳೂರಿಗೆ ಹೋಗುತ್ತೆ, ಅಲ್ಲಿಂದ ಕಾಲ್ ಡೈವರ್ಟ್ ಆಗಿ ನಮಗೆ ಬರುವಂಥದ್ದು. ಈ ವ್ಯವಸ್ಥೆಯಲ್ಲಿದ್ದಾಗ ನಾವು ನೇರವಾಗಿ ಅವ್ರದ್ದು ಯಾವುದೇ ಪ್ರಾಥಮಿಕ ಮಾಹಿತಿ ನಾವು ಇಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಈ ಉದಾಹರಣೆಗೆ ನಾನೇ ಒಬ್ಬ ಇಲಾಖಾ ಅಧಿಕಾರಿಯಾಗಿ ನಾವು ಆವಾಗವಾಗ ನಮ್ಮ ಹೆಲ್ಪ್ಲೈನ್ಗಳ ಚೆಕ್ ಮಾಡ್ತಿರ್ತೀವಿ. ರೀಸೆಂಟ್ಲಿ ನಾನು ಚೈಲ್ಡ್ ಹೆಲ್ಪ್ಲೈನ್ಗೆ ಒಂದು ಕಂಪ್ಲೇಂಟ್ ಹಾಕ್ತೀನಿ, ನೋಡೋಣ ನಮ್ಮ ಟೀಮ್ ಹೇಗೆ ಕೆಲಸ ಮಾಡ್ತಿದೆ ಅಂತ ಹೇಳಿದಾಗ ನನ್ನ ಹೆಸರು ಹೇಳೋದಿಲ್ಲ, ಬಟ್ ಸಮಸ್ಯೆನ ಹೇಳಿರ್ತೀನಿ ನಾನು. ಸೊ ಆ ಸಮಸ್ಯೆಗೆ ನಮ್ಮ ಚೈಲ್ಡ್ ಹೆಲ್ಪ್ಲೈನು ಒಂದು 2 ಗಂಟೆ ನಂತರ ಅಲ್ಲಿ ಬಂದು ವಿಸಿಟ್ ಮಾಡ್ತಾರೆ. ಈ ಥರ ಕಂಪ್ಲೇಂಟ್ ಬಂದಿದೆ ಅನ್ನೋ ಒಂದು ಕಾಲ್ ಬಂದಿದೆ, ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥ ಒಂದು ಹಾಸ್ಟ್ಲು, ಇಂಥವರು ಸೋ ಆ್ಯಂಡ್ ಸೋ ಇವರು DJ ಎಲ್ಲ ಹೆಚ್ಚಿನ ಸೌಂಡ್ ಎಲ್ಲ ಹಚ್ತಾ ಇರ್ತಾರೆ ಅಂತ ಕೇಳಿದಾಗ ಆ ವ್ಯಕ್ತಿ ತಪ್ಪು ಒಪ್ಪಿಕೊಂಡು ಇನ್ಮೇಲೆ ನಾನು ಸ್ಪೀಕರ್ ಹಾಕೋದಿಲ್ಲ ಸರ್, ತೆಗಿತೀನಿ, ಕಡಿಮೆ ಸೌಂಡ್ ಇಟ್ಕೊಂಡು ಕೇಳ್ತೀವಿ ಅಂತ ಹೇಳ್ತಾರೆ. ಸೊ ಇದನ್ನು ತಮ್ಮ ಜೊತೆಗೆ ನಾನು ಯಾಕೆ ಹೇಳ್ಕೊಂಡೆ ಅಂದರೆ, ಯಾವ ಥರನ ಕೆಲಸಗಳನ್ನ ಇಲಾಖೆ ಮಾಡ್ತಾ ಇದೆ ಅನ್ನೋಕ್ಕೆ ಇದೊಂದು ನಮಗೆ ಎಕ್ಸಾಂಪಲ್ಸು. ಸೊ ಇಲ್ಲಿ ನಾನೊಬ್ಬ ಇಲಾಖಾಧಿಕಾರಿಯಾಗಿ ನನ್ನ ಹೆಸರು ಹೇಳಿ ನನ್ನ ನಂಬರ್ನು ಕೊಡ್ಬೋದಾಗಿತ್ತು. ಬಟ್ ನೋಡೋಣ ಇದು ಎಷ್ಟು ಕಾನ್ಫಿಡೆನ್ಸಿಯಲಿಟಿ ಮೇಂಟೈನ್ ಮಾಡ್ತಾರೆ

0: ಅಂತ ನೋಡಕ್ಕೆ ಮಾಡಿರುವಂಥದ್ದು. ಸೊ ಇಲಾಖೆಯಲ್ಲಿ ಯಾವುದೇ ತರಹದ ಮಹಿಳೆ ಆಗಿರಲಿ ಮಗು ಆಗಿರಲಿ ಕಂಪ್ಲೇಂಟನ್ನು ಸಹಾಯವಾಣಿ ಮೂಲಕ ರಿಜಿಸ್ಟರ್ ಮಾಡಿದರೆ ಅವ್ರ ಮಾಹಿತಿಯನ್ನು ನಾವು ಯಾರಿಗೂ ಕೊಡೋದಿಲ್ಲ, ಅವ್ರು ಯಾರು ಬಂದು ಕೇಳಿದ್ರು ನಾವು ಕೊಡೋದಿಲ್ಲ, ಗೌಪ್ಯವಾಗಿರುತ್ತೆ. ಸೊ ಮುಕ್ತವಾಗಿ ತಮ್ಮ ಸಮಸ್ಯೆಗಳನ್ನ ನಮ್ಮ ಸಹಾಯವಾಣಿಯೊಂದಿಗೆ ಹಂಚಿಕೊಂಡ್ರೆ ಸಮಸ್ಯೆಗೆ ಪರಿಹಾರ ಸಿಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಸಖಿ ಒನ್ ಸ್ಟಾಪ್ ಕೇಂದ್ರದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಅಣ್ಣಪ್ಪ ಹೆಗಡೆಯವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯಿಂದ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕನಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ರೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರೋಲ್ ಆಫ್ ಪ್ರಿಡೇಟರಿ ಗ್ರೀನ್ ಲೇಸ್ ಸ್ವಿಂಗ್ ಇನ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಬೈ ಬಯೋಲಾಜಿಕಲ್ ಮೆಥಡ್. ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈ ಲಾಂಗಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಂಟಮಾಲಜಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಅಲ್ಲಿಂದ ಪ್ರಾರಂಭ ಮಾಡೋಣ. ಪರಭಕ್ಷಕ ಕೀಟ ಎಂದರೇನು?
1: ಎಸ್ ನೋಡಿ ಸರ್, ಪರಭಕ್ಷಕ ಕೀಟ ಅಂದ್ರೆ ನಾವು ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪ್ರಿಡೇಟರ್ಸ್ ಅಂತೀವಿ. ಏನಂದ್ರೆ ಇದೊಂದು ಕೀಟವಾಗಿದ್ದು ಸಾಮಾನ್ಯ ಕೀಟದ ತರನೇ ಇದು ಒಂದು ಕೀಟ ಆಗಿದ್ದು, ಬಟ್ ಏನಾಗುತ್ತೆ, ಸಾಮಾನ್ಯ ಕೀಟಗಳು ನಮ್ಮ ಬೆಳೆಗಳನ್ನು ನಾಶ ಮಾಡಿ ಅವು ತಿಂದು ಬೆಳೆಗಳನ್ನು ತಿಂದು ತಾವು ಬದುಕೊಂತವೆ. ಬಟ್ ಈ ಪರಭಕ್ಷ ಕೀಟ ಅಂದ್ರೆ ನಮ್ಮ ಬೆಳೆಗಳನ್ನು ಯಾವ ನಾಶ ಮಾಡಲು ಬರುತ್ತವೆಯೋ ಅಂತ ಕೀಟವನ್ನು ಈ ಕೀಟವು ತಿಂದು ತನ್ನ ಒಂದು ಜೀವನ ಚರಿತ್ರೆಯನ್ನು ಮುನ್ನಡೆಸುತ್ತದೆ. ಈಗ ನಮಗೆ ಇಲ್ಲಿ ಏನು ಲಾಭ ಅಂದ್ರೆ, ಈ ಪರಭಕ್ಷ ಕೀಟವು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಒಂದು ಕೀಟಗಳನ್ನೇ ತಿಂದು ಬಿಡುತ್ತೆ. ಆವಾಗ ನಮಗೆ ಏನಾಗುತ್ತೆ, ಇದರಿಂದ ಉಪಯೋಗವಾಗುತ್ತೆ. ಅದಕ್ಕೆ ಪರಭಕ್ಷ ಕೀಟಗಳನ್ನು ಹತೋಟಿ ಮಾಡುವಲ್ಲಿ ತುಂಬಾ ಮಹತ್ವದ ಪಾತ್ರವಿದೆ, ಎಸ್ಪೆಷಲಿ ಕೃಷಿಯಲ್ಲಿ. ಅದಕ್ಕಾಗಿ ಇದು ತುಂಬಾ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನು ಪಡೆಯುತ್ತಿದೆ ಸರ್.
0: ಅಂತ ಸಂದರ್ಭದಲ್ಲಿ ಇದನ್ನ ರೈತರು ಕೃಷಿಯಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಓಕೆ ಸರ್. ಈಗ ನೋಡಿ ಸರ್, ಏನಾಗಿದೆ ಅಂದ್ರೆ ಪ್ರೆಸೆಂಟ್ ಒಂದು ಕೃಷಿಯಲ್ಲಿ ಎಲ್ಲಾ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ದೊಡ್ಡ ತಪ್ಪು, ಈಗ ಬೆಳೆಗಳಿಗೆ ಒಂದು ರೋಗ ಬರಲಿ ಅಥವಾ ಯಾವ್ದೋ ಒಂದು ಕೀಟ ಬರಲಿ, ಅವ್ರು ಮೊದಲನೇ ಒಂದು ಕ್ರಮ ತೆಗೆದುಕೊಳ್ಳೋದು ಪಟ್ಟಂತಂದು ಕೀಟನಾಶಕಗಳ ಅಂಗಡಿಗೆ ಓಡಿ ಹೋಗೋದು. ಅವರ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ಇವತ್ತು ಕೀಟವನ್ನು ನೋಡ್ಬಿಟ್ರೆ ಮರುದಿನ ಅದು ಇರಲೇಬಾರದು ಅವ್ರ ಬೆಳೆಗಳಲ್ಲಿ, ಅವ್ರಿಗೆ ಒಂದು ತಳ್ಕೊಳ್ಳುವಂತ ಪುರುಸೊತ್ತು ಇಲ್ಲ, ತಾಕತ್ತು ಇಲ್ಲ. ಹೋಗಿ ಏನ್ ಮಾಡೋದಂದ್ರೆ ಫಸ್ಟ್ ಡಿಫೆನ್ಸ್ ಅನ್ನೋದು ಅವರು ಏನಂದ್ರೆ ಕೀಟನಾಶಕ ಅಂಗಡಿಗಳಿಗೆ ಹೋಗೋದು, ಒಂದು 1500, 2000, 2500 ಕೊಟ್ಟು ತಂದ್ಬಿಡೋದು.

0: ಕೊಟ್ಟು ಅವರ ಬೆಳೆಗಳ ಮೇಲೆ ಸಿಂಪರಣೆ ಮಾಡಿಬಿಡೋದು. ಅವ್ರು ಮಾಡ್ತಾರೆ ಆ ಕೀಟಗಳನ್ನು, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸಾಯ್ಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ ಅಂದ್ರೆ ಆ ಕೀಟನಾಶಕ ಏನ್ ಬೆಳೆಯಲ್ಲಿ ಮಾಡಿರ್ತಾರ, ಉಪಯೋಗ ಮಾಡಿರ್ತಾರಲ್ಲ, ಅದು ತುಂಬಾ ವಿಷಕಾರಿ ಇರುತ್ತೆ. ಅದನ್ನ ನಾವು ನೀವೆಲ್ಲರೂ ತಿಂತೀವಿ, ತಿಂದಾಗ ಕೆಲವ್ ಹೇಳ್ತಾ ಇರ್ತಾರೆ, ಒಂದು ಅಡಿಕೆ ಹುಳನ್ನ ಹಾಕಿಲ್ಲ ಅವನಿಗೆ ಹೆಂಗೆ ಕ್ಯಾನ್ಸರ್ ಬಂತು, ಒಂದು ಅಡಿಕೆ ಹುಳನ್ನ ತಿಂದಲ್ಲ ಯಾಕೆ ತರ ಇದಾಯ್ತು. ಬಟ್ ಒಳಗಡೆ ಏನಾಗಿರ್ತಂದ್ರೆ ಈ ಒಂದು ಕೀಟನಾಶಕ ರಾಸಾಯನಿಕ ವಸ್ತು ಬೆಳೆಗಳ ಮೈಯಲ್ಲಿ ಹೋಗ್ಬಿಟ್ಟು ಅದನ್ನ ನಾವು ತಿಂದು ನಮ್ಗೆ ಸುಮಾರು ರೋಗ ರುಜಿನಗಳು ಬರುತ್ತವೆ. ಸೊ ಈ ಒಂದು ಎಲ್ಲ ವ್ಯವಸ್ಥೆ ನೋಡ್ಬಿಟ್ಟು ನಾವು ಪರಭಕ್ಷ ಕೀಟವನ್ನು ಯೂಸ್ ಮಾಡಬೇಕು ಅಥವಾ ಉಪಯೋಗ ಮಾಡಬೇಕು. ಇಲ್ಲಿ ಏನಾಗುತ್ತಂದ್ರೆ ಪರಭಕ್ಷ ಕೀಟದ ಉಪಯೋಗದಿಂದ ಇಂಥ ಎಲ್ಲ ಒಂದು ರಾಸಾಯನಿಕ ವಸ್ತುಗಳು ನಾವು ನಮ್ಮ ಬೆಳೆಗಳ ಮೇಲೆ ಹಾಕೋದು ಆಗೋದಿಲ್ಲ. ಅವಾಗ ಏನಾಗುತ್ತೆ, ನಾವು ವಿಷಪೂರಿತ ಆಹಾರವನ್ನು ಬಿಟ್ಟು ಸ್ವಪ್ರೇರಿತ ಅತ್ಯಂತ ಅತ್ಯುತ್ತಮವಾದ ಆಹಾರವನ್ನು ನಾವು ಉಪಯೋಗ ಮಾಡ್ಕೋಬಹುದು. ಅದಕ್ಕೆ ಪರಭಕ್ಷ ಕೀಟ ತುಂಬಾ ಸಹಾಯ ಮಾಡುತ್ತೆ ನಮ್ಮ ರೈತ ಬಾಂಧವರಿಗೂ ಹಾಗೂ ಜನಸಾಮಾನ್ಯರಿಗೂ. ಅದಕ್ಕೆ ಇದರ ಮಹತ್ವ ತುಂಬಾ ಇದೆ ಸರ್.
1: ಬಹಳ ಮುಖ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಬಹಳ ಆದ್ಯತೆ ಕೊಡಲಾಗುತ್ತದೆ. ಅಂತ ಸಂದರ್ಭದಲ್ಲಿ ಈಗ ಇರೋ ಪರಿಸ್ಥಿತಿಯಲ್ಲಿ ರೈತರು ಇದನ್ನ ಎಷ್ಟು ಮಟ್ಟಿಗೆ ಅಳವಡಿಸಿಕೊಂಡಿದ್ದಾರೆ ಅದ್ರ ಬಗ್ಗೆ ತಿಳಿಸಿ, ಅಂಡ್ ಎಷ್ಟು ಅವೇರ್ ಆಗಿದ್ದಾರೆ, ಎಷ್ಟು ಜಾಗೃತರಾಗಿದ್ದಾರೆ ಅದ್ರ ಬಗ್ಗೆ ತಿಳಿಸಿ.
0: ಓಕೆ ನೋಡಿ ಸರ್, ಈಗ ನಿಮ್ಮ ಒಂದು ಪ್ರಶ್ನೆಗೆ ತಕ್ಕಂತೆ ಉತ್ತರ ಏನಂದ್ರೆ, ನಮ್ಮ ದೇಶದಲ್ಲಿ ಸುಮಾರು ಏನಂದ್ರೆ ರಿಸರ್ಚ್ ಆಕ್ಟಿವಿಟೀಸ್ ಆಗುತ್ತೆ, ಎಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರ್ಬೋದು ಅಥವಾ ಪ್ರಯೋಗಾಲಯದಲ್ಲಿ ಇರ್ಬೋದು. ಅಲ್ಲಿ ಆದಂತ ಒಂದು ರಿಸಲ್ಟ್ ಈ ರೈತರ ಲೆವೆಲ್ಗೆ ತಂದು ಕೊಡುವಂತ ಒಂದು ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಂತೀವಿ. ಎಕ್ಸ್ಟೆನ್ಷನ್ ಆಫೀಸರ್ಗಳೇ ತುಂಬಾ ಕಡಿಮೆ ಇದ್ದಾರೆ. ಓಕೆ, ಎಕ್ಸ್ಟೆನ್ಷನ್ ಆಫೀಸರ್ನ ನಾವು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು, ಮಾಡಿಬಿಟ್ಟು ಆ ಒಂದು ವಿಷಯವನ್ನು ರೈತರಿಗೆ ತಲುಪಿಸಬೇಕು. ಆಕ್ಚುಲ್ ನಿಜ ಹೇಳಬೇಕಂದ್ರೆ ಈ ಪರಭಕ್ಷ ಕೀಟದ ಒಂದು ಮಹತ್ವ ನಮ್ಮ ರೈತರಿಗೆ ತುಂಬಾ ತಿಳಿದೇ ಇಲ್ಲ. ಯಾಕೆ ತಿಳಿದಿಲ್ಲ ಅಂದ್ರೆ, ಈ ಒಂದು ಪ್ರಯೋಗ ಅಥವಾ ಒಂದು ಪರಭಕ್ಷ ಕೀಟದ ಉತ್ಪಾದನೆ ಇದು ಕೃಷಿ ವಿಶ್ವವಿದ್ಯಾಲಯಗಳಿಗೆ ಸೀಮಿತವಾಗಿದೆ, ಅಥವಾ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ನಾವು ತಿಳಿದಿರುವಂತ ರೈತರು ಅವ್ರಿಗಷ್ಟೇ ಸೀಮಿತವಾಗಿದೆ. ಈ ನೋಡಿ ನಮ್ಮ ದೇಶದಲ್ಲಿ 50% ರೈತರು ಇದ್ದಾರೆ ಈಗ, ಅಂದ್ರೆ ಉದ್ಯೋಗ ಅವಕಾಶ ನೋಡಿದ್ರೆ 50% ರೈತ ಆಕ್ಟಿವಿಟಿಯಲ್ಲಿ ಬಿಜಿ ಆಗಿದ್ದಾರೆ. ಇವರಿಗೆ ಯಾವ್ದು ಇದ್ರ ಬಗ್ಗೆ ನಾಲೆಜ್ ಇಲ್ಲ, ತಿಳುವಳಿಕೆ ಇಲ್ಲ. ಯಾಕೆ ತಿಳುವಳಿಕೆ ಇಲ್ಲ ಅಂದ್ರೆ, ಲ್ಯಾಬ್ ಅಲ್ಲಿ ಆಗ್ತಾ ಇರುವಂತ ಒಂದು ರಿಸರ್ಚ್ ಆಕ್ಟಿವಿಟಿ ಆಗ್ಬೋದು ಅಥವಾ ಇದು ಪರಭಕ್ಷ ಕೀಟದ ಪ್ರೊಡಕ್ಷನ್ ಆಗುತ್ತೆ, ಅದು ರೈತರಿಗೆ ವಿಷಯ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ, ಇಲ್ಲಿ ವಿಸ್ತರಣಾಧಿಕಾರಿಗಳ ಕೊರತೆ ತುಂಬಾ ಇದೆ. ಬಟ್ ಕೆಲವೊಂದು ರೈತರು ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ಒಂದು ಅಗ್ರಿಕಲ್ಚರ್ ವಿಭಾಗಕ್ಕೆ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೇನೆ, ದಯವಿಟ್ಟು ತಾವು ವಿಸ್ತರಣಾಧಿಕಾರಿಗಳನ್ನು ಹೆಚ್ಚಿಸಿ. ಸೊ ನಾವು ಏನು ಕೃಷಿ ವಿಷಯದಲ್ಲಿ ಒಂದು ಈ ಪ್ರಯೋಗ ಮಾಡ್ತಾ ಇದ್ದೀವಿ, ಪರಭಕ್ಷ ಕೀಟಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಈ ಒಂದು ಜ್ಞಾನವನ್ನು ತಾವು ರೈತರಿಗೆ ತಿಳಿಸಬೇಕು. ಮೊದಲನೇದು ರೈತರಿಗೆ ಇದರ ಬಗ್ಗೆ ಜಾಸ್ತಿ ವಿಷಯ ಗೊತ್ತಿಲ್ಲ. ಎರಡನೇದು ಗೊತ್ತಿದ್ರು ತುಂಬಾ ಕಡಿಮೆ ರೈತರಿಗೆ ಗೊತ್ತಿದೆ. ಎಂತವ್ರಿಗೆ ಅಂದ್ರೆ, ಕೆಲವೊಬ್ರು ಉದ್ಯೋಗವನ್ನು ಬಿಟ್ಟು ಬಂದು ರೈತಾಪಿ ಮಾಡ್ತಾ ಇದ್ದಾರೆ, ಅಂತವ್ರು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನನ್ನ ಮನವಿ ಏನಂದ್ರೆ, ವಿಸ್ತರಣಾಧಿಕಾರಿಗಳಿಗೆ ಜಾಸ್ತಿ ಒಂದು ರಿಕ್ರೂಟ್ಮೆಂಟ್ ಮಾಡಿಕೊಂಡು ನಮ್ಮ ಲ್ಯಾಬಲ್ಲಿ ನಡೆಯುವಂತ ಒಂದು ಪರಭಕ್ಷ ಕೀಟದ ಉತ್ಪಾದನೆಯನ್ನು ರೈತರಿಗೆ ತಲುಪಿಸಿ, ಡೆಫಿನೆಟ್ಲಿ ಅವರು ಈ ಒಂದು ಪರಭಕ್ಷ ಕೀಟದ ಒಂದು ಉಪಯೋಗ ಮಾಡ್ಕೊಳ್ತಾರೆ, ಮಾಡಿಕೊಂಡು ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ತಾರಂತ ಇದೊಂದು ನನ್ನ ಅಭಿಪ್ರಾಯವಾಗಿದೆ ಸರ್.
1: ಬಹಳ ಮುಖ್ಯವಾಗಿ ಈಗ ಈ ಪರಭಕ್ಷಕ ಕೀಟದ ಮಹತ್ವದ ಬಗ್ಗೆ ತಾವು ತಿಳಿಸಿದ್ರೆ ರೈತರಿಗೆ ಯಾವ ರೀತಿಯ ಲಾಭ ಇದೆ ಅದ್ರ ಬಗ್ಗೆ ನಿಮ್ ಕಡೆ ತಿಳ್ಕೊಳ್ಳೋಣ. ಅದ್ರಿಗಿಂತ ಮುಂಚೆ ಜೀವನ ಚರಿತ್ರೆ ಆಫ್ ಅಪರಭಕ್ಷಕ ಕೀಟ ಅದ್ರ ಬಗ್ಗೆ ಸ್ವಲ್ಪ
0: ಸರ್. ಈಗ ನಾನು ಮಾತಾಡೋಂತ ಪರಭಕ್ಷ ಕೀಟ ಅಂದ್ರೆ ಅದು ಕ್ರೈಸೋಪರ್ಲಾ ಜಸ್ಟ್ರವಿಸ್ ಎಲೆಮಿ ಅಂತಂದು, ಇದೊಂದು ಪ್ರಿಡೇಟರ್ ಅಥವಾ ಪರಭಕ್ಷ ಕೀಟ ಆಗಿದ್ದು, ಇದನ್ನ ನಾವು ಕನ್ನಡದಲ್ಲಿ ಹಸಿರು ಪರಭಕ್ಷಕ ಕೀಟ ಅಂತೇವೆ ಸರ್. ಓಕೆ, ಸೊ ಇದರ ಜೀವನ ಚರಿತ್ರೆ ಯಾವ ತರ ಇದೆ ಅಂದ್ರೆ, ಮೊದಲನೇದು ಇದು ಮೊಟ್ಟೆ ಇರುತ್ತದೆ. ಮೊಟ್ಟೆ ಸುಮಾರು ಇದು ಒಂದು ಹೆಣ್ಣು ತಾಯಿ 250-500 ಮೊಟ್ಟೆಗಳನ್ನು ಇಡುತ್ತದೆ. ಎಲ್ಲಿ ಇಡುತ್ತದೆ ಅಂದ್ರೆ, ಗಿಡಗಳ ಎಲೆಗಳ ಮೇಲೆ ಆಗಿರ್ಬೋದು, ಗಿಡಗಳ ಎಲೆಗಳ ಕೆಳಗಡೆ ಆಗಿರ್ಬೋದು, ಯಾವ ಗಿಡ ಅಥವಾ ಯಾವ ಕ್ರಾಪ್ ಅಂದ್ರೆ ಕಾಟನ್ ಆಗಿರ್ಬೋದು, ಯಾವುದೇ ಒಂದು ನಾವು ಗದ್ದೆಯಲ್ಲಿ ಬೆಳೆತುವಂತ ಪಲ್ಸ್ ದ್ವಿದಳ ಧಾನ್ಯಗಳು ಆಗಿರ್ಬೋದು ಅಥವಾ ಏಕದಳ ಧಾನ್ಯಗಳಾಗಿರ್ಬೋದು, ಎಲೆಗಳ ಮೇಲೆ ಅಥವಾ ಎಲೆಗಳ ಕೆಳಗೆ ಮೊಟ್ಟೆ ಇಡುತ್ತದೆ. ಆ ಮೊಟ್ಟೆ ಒಡೆಯಲು 3-4 ದಿವಸ ಬೇಕು. ಮೊಟ್ಟೆ ಒಡೆದ ತಕ್ಷಣ ಏನಾಗುತ್ತಂದ್ರೆ, ಮರಿ ಹುಳು ಹೊರಗಡೆ ಬರುತ್ತದೆ. ಮರಿ ಹುಳುವಿನಲ್ಲಿ 3 ವಿಧದ ಹಂತಗಳು. ಒಂದನೆಯ ಮರಿ ಹುಳು 3 ದಿವಸ ಬದುಕುತ್ತದೆ, ಎರಡನೆಯ ಮರಿ ಹುಳು 4 ದಿವಸ ಬದುಕುತ್ತದೆ, ಐದನೇ ಮರಿ ಹುಳು 4-5 ದಿವಸ ಬದುಕುತ್ತದೆ. ಸೊ ಹೀಗೆ 3 ರೀತಿಯ ಜೀವನ ಚಕ್ರ ಮರಿ ಹುಳುವಿನಲ್ಲಿ, ಅದಕ್ಕೆ ನಾವು ಪ್ರಿಡೇಟರಿ ಲಾರ್ವಾ ಅಂತೀವಿ. ಸೊ ಒಟ್ಟಾರೆಯಾಗಿ ಮರುಳಿನ ಜೀವನ ಚಕ್ರ ಎಷ್ಟಂದ್ರೆ, ಸುಮಾರು 8-11 ದಿವಸ ಇರುತ್ತದೆ. ಇದೇ ಒಂದು ಪರಭಕ್ಷ ಕೀಟದ ಜೀವನ ಚರಿತ್ರೆ. ತಾಯಿ ಹುಳನ್ನು ಪರಭಕ್ಷಕಲ್ಲ, ಮೊಟ್ಟೆನು ಪರಭಕ್ಷಕನಲ್ಲ, ಆದಂತರ ಕೋಶವಸ್ತನು ಪರಭಕ್ಷಕನಲ್ಲ, ಒಂದೇ ಮರಿ ಹುಳು ಅಷ್ಟೇ ಇದು ಏನಂದ್ರೆ ಪರಭಕ್ಷಕ. ಈ 3 ವಿವಿಧ ಹಂತಗಳಲ್ಲಿದೆಲ್ಲ, ಇದೇನಾಗುತ್ತಂದ್ರೆ, ಒಂದು ಮರಿ ಹುಳು 3 ತರದ ಜೀವನ ಚರಿತ್ರೆ ಇದೆ. ಇದು ಟೋಟಲ್ ತನ್ನ ಜೀವನ ವ್ಯವಸ್ಥೆಯಲ್ಲಿ ಸುಮಾರು 150-250 ಸಸ್ಯಗಳನ್ನು ತಿನ್ನುತ್ತದೆ. ಆನಂತರ ವೈಟ್ ಲ್ಯಾಂಡ್ ಹಣ್ಣು ತಿನ್ನುತ್ತದೆ. ಆನಂತರ ನಾವು ಕೆಲವೊಂದು ಹೇಳ್ತೀವಿ ಲೆಪಿಡಾಪ್ಟರ್ನ ಎಗ್ಸ್ ಇರುತ್ತೆ, ಆ ಲೆಪಿಡಾಪ್ಟರ್ನ ಎಗ್ಸ್ ಅಂತ ತಿನ್ನುತ್ತೆ. ಸೊ ಇದು ಮರಿಹುಳು ಆಯ್ತು. ಮರಿಹುಳು ಆದ ತಕ್ಷಣ ನೆಕ್ಸ್ಟ್ ಬರೋ ಒಂದು ಜೀವನ ಚರಿತ್ರೆ ಅಂದ್ರೆ ಕೋಶಾವಸ್ಥೆ, ನಾವು ಅದಕ್ಕೆ ಪೀಪೆ ಅಂತೀವಿ. ಓಕೆ, ಸೊ ಇದು ಸುಮಾರು 8 ದಿವಸ ತಗೊಳ್ಳುತ್ತದೆ. ಆ ಪೀಪೆ ಬಡಿದು ಹೊರಗೆ ತಾಯಿ ಬರುತ್ತದೆ ಅಥವಾ ತಂದೆ ಬರುತ್ತದೆ, ಗಂಡು ಹುಳತ ಹೆಣ್ಣುಳು ಬರುತ್ತೆ. ಆ ಗಂಡು ಅಥವಾ ಹೆಣ್ಣುಳು ಸುಮಾರಾಗಿ 7-8 ದಿವಸ ಬದುಕುತ್ತದೆ. ಸೊ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಈ ಒಂದು ಪರಭಕ್ಷ ಕೀಟ ಗ್ರೀನ್ ಲೀಫ್ ವಿಂಗ್ನ ಪರಭಕ್ಷ ಕೀಟದ ಜೀವನ ಚರಿತ್ರೆ 21-28 ದಿವಸ ಆಗಿರುತ್ತದೆ.
1: ಬಹಳ ವಿವರವಾಗಿ ತಾವು ಅದರ ಬಗ್ಗೆ ತಿಳಿಸಿದ್ರಿ. ಈಗ ಸಾಕಾಣಿಕೆ ಕ್ರಮದ ಬಗ್ಗೆ ತಿಳಿಸ್ಕೊಳ್ಳಿ
0: ಸರ್. ಸಾಕಾಣಿಕೆ ಕ್ರಮ ಅಂದ್ರೆ 2 ರೀತಿಯಾಗಿ ನಾವು ಸಾಕಾಣಿಕೆ ಮಾಡಬಹುದು. ಒಂದನೆಯದ್ದು ಆರ್ಟಿಫಿಷಿಯಲ್ ಡಯಟ್ಸ್ ಅಂತೀವಿ ನಾವು, ಅಂದ್ರೆ ಕೃತಕವಾಗಿ ಆಹಾರನ ತಯಾರು ಮಾಡೋದು. ಈ ಒಂದು ವ್ಯವಸ್ಥೆ ಯಾವಾಗ ಬರುತ್ತದೆ ಅಂದ್ರೆ ಅಕಸ್ಮಾತ್ ಆಗಿ ನಮಗೆ ಈ ಪರಭಕ್ಷ ಕೀಟದ ಆಹಾರ ನೈಸರ್ಗಿಕವಾಗಿ ಸಿಗದೇ ಇದ್ದಾಗ. ಈ ಪರಭಕ್ಷ ಕೀಟದ ಮುಖ್ಯ ಆಹಾರವೆಂದರೆ ರಸ ಇರುವ ಕೀಟಗಳು. ಅವು ಯಾವ ಅಂದ್ರೆ ಸಸ್ಯನಾಗಿರ್ಬೋದು, ಅದಕ್ಕೆ ಅಪಿಡ್ಸ್ ಅಂತೀವಿ, ವೈಟ್ ಫ್ಲೈ ಅಂತೀವಿ ಅಂದ್ರೆ ಬಿಳಿ ಹುಳು ಆಗಿರ್ಬೋದು, ಲೀಫ್ ಹಾಪರ್ ಅಂತೀವಿ ಹಸಿರು ಜಿಗಿ ಹುಳು ಅಂತೀವಿ, ಅಥವಾ ಲೆಪಿಡಾಪ್ಟರ್ನ್ ಇನ್ಸೆಕ್ಟದ ಮೊಟ್ಟೆಗಳು. ಇವು 4 ಅಕಸ್ಮಾತ್ ಆಗಿ ನಿಸರ್ಗದಲ್ಲಿ ಸಿಗದೇ ಇದ್ದಾಗ ನಾವೇ ನಮ್ಮ ಕೃತಕ ಲ್ಯಾಬೊರೇಟರಿಯಲ್ಲಿ ನಾವು ಇದರ ಆಹಾರವನ್ನು ತಯಾರು ಮಾಡಬಹುದು. ಅದಕ್ಕೆ ನಾವು ಏನೇನು ಉಪಯೋಗಿಸಬೇಕಂದ್ರೆ, ಒಂದನೇದಾಗಿ ಯಾವ್ದಾದ್ರು ಪೀಪ ಅಂತೀವಿ, ಎಕ್ಸಾಂಪಲ್ ನೀವು ತಗೊಳ್ಳಿ, ಯಾವ್ದಾದ್ರು ಕೀಟದ ಪೀಪ ತಗೊಳ್ಳಿ, ಆ ಪೀಪವನ್ನು ಒಣಗಿಸಬೇಕು, ಒಣಗಿಸಿ ಪುಡಿ ಮಾಡಬೇಕು, ಅದನ್ನು ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಬೇಕು. ಆನಂತರ ಅದರಲ್ಲಿ ಶತಾವರಿ ಅಂತ ಒಂದು ಪ್ಲಾಂಟ್ ಬರುತ್ತೆ, ಆ ಶತಾವರಿ ಪೌಡರ್ ಮಾಡ್ಕೋಬೇಕು. ಆನಂತರ ಅದಕ್ಕೆ ಒಂದ್ ಸ್ವಲ್ಪ ಈಸ್ಟ್ ಹಾಕಬೇಕು. ಇವನ್ನೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಣಗಿಸಿ ಸೆಮಿ ಸಾಲಿಡ್ ತರ ಆ ಒಂದು ಒಂದು ಫುಡ್ ಅನ್ನ ನಾವು ಇದಕ್ಕೆ ಕೊಟ್ರೆ ನಾವು ಲ್ಯಾಬ್ ಅಲ್ಲಿ ಇದನ್ನ ಆರ್ಟಿಫಿಷಿಯಲ್ ಪ್ರೊಡಕ್ಷನ್ ಮಾಡಬಹುದು. ಇದು ಬೇಡಪ್ಪ ಅಂತಂದ್ರೆ ರೈತರಿಗೆ ಇದು ಗೊತ್ತಿರಲ್ಲ, ಅವಾಗ ಏನ್ ಮಾಡ್ಬೇಕಂದ್ರೆ ರೈತರು ಸುಮಾರು ಬೆಳೆಗಳಿರುತ್ತೆ ಹೊಲದಲ್ಲಿ ಗದ್ದೆಗಳಲ್ಲಿ, ಆ ಬೆಳೆಗಳಿಗೆ ಖಂಡಿತವಾಗಿಯೂ ರಸಾಯನಿಕ ಕೀಟಗಳು ಬಂದೇ ಬರುತ್ತವೆ. ಅವಾಗ ಏನ್ ಮಾಡಬೇಕು, ಅಂತ ರಸಾಯನಿಕ ಕೀಟಗಳನ್ನ ನಾವು ಗದ್ದೆಯಿಂದ ನಮ್ಮ ಮನೆಗೆ ಅಥವಾ ಲ್ಯಾಬೊರೇಟರಿ ತಂದ್ಬಿಟ್ಟು ಈ ಒಂದು ಹಸಿರು ಗ್ರೀನ್ ಲೀಫ್ ವಿಂಗಿಗೆ ತಿನ್ನಲು ಬಿಡಬೇಕು. ಸೊ ಈ ತರವಾಗಿ ರೈತರು ಕೂಡ ಅನ್ನ ಉತ್ಪತ್ತಿ ಮಾಡಬಹುದು, ಸೈಂಟಿಫಿಕ್ ಕಮ್ಯುನಿಟಿ ಲ್ಯಾಬ್ ಅಲ್ಲಿ ಈ ತರ ಉತ್ಪತ್ತಿ ಮಾಡಬಹುದು. ಸೊ ಈ 2 ವಿಧಗಳಲ್ಲಿ ನಾವು ಇದನ್ನ ಸಾಕಾಣಿಕೆ ಮಾಡಬಹುದು.
1: ಇದರ ಬಳಕೆ ಬಗ್ಗೆ ತಾವು ತಿಳಿಸಿಕೊಟ್ರಿ, ಹಾಗೆ ಇದರ ಉಪಯೋಗದ ಬಗ್ಗೆನೂ ಸ್ವಲ್ಪ ತಿಳಿಸಿಕೊಡಿ ಕಾರ್ಯಕ್ರಮದಲ್ಲಿ. ಅದರಿಗಿಂತ ಮುಂಚೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ನೀವು ಕೇಳ್ತಾ ಇದ್ರಾ ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ನಿಂಗರಾಜ್ ಬೆಳಗಲಿ ಅವರು. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ಇದು 90.4 FM KLE ಕನಸು ಕೃಷಿ ಮಿತ್ರ ಕಾರ್ಯಕ್ರಮವಿದು. ಸ್ನೇಹಿತರ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು. ಬ್ರೇಕ್ ನ ಮುಂಚೆ ಇದರ ಉಪಯೋಗ ಬಗ್ಗೆ ತಿಳಿಸಿ ಅಂತ ಹೇಳಿದೆ ದಯವಿಟ್ಟು.
2: ಉಪಯೋಗ ಯಾವ ತರ ಮಾಡುವುದಂದ್ರೆ, ನೀವು ನೋಡಿ ಈ ಕೀಟದಲ್ಲಿ ಸುಮಾರು 4 ಜೀವನ ಚಕ್ರಗಳಿದ್ದು ಮೊಟ್ಟೆಯನ್ನು ನಾವು ಉಪಯೋಗ ಮಾಡಬಹುದು. ತದನಂತರ 2ನೇ ಜೀವನ ಚಕ್ರ ಅದರ ಮರಿಗಳನ್ನು ಉಪಯೋಗ ಮಾಡಬಹುದು. ಕೋಶ ವ್ಯವಸ್ಥೆಯನ್ನು ಉಪಯೋಗ ಮಾಡಕ್ಕೆ ಆಗಲ್ಲ, ಅಡಲ್ಟ್ ಉಪಯೋಗ ಮಾಡಕ್ಕೆ ಆಗಲ್ಲ. ನಾವು ಮೇನ್ ಉಪಯೋಗ ಮಾಡೋದು 2 ಜೀವನ ಚರಿತ್ರೆ. ಒಂದು ಮೊಟ್ಟೆ ಏನ್ ಮಾಡ್ಬೇಕಂದ್ರೆ, 1 ಎಕರೆಗೆ ಸುಮಾರು 1,000 to 1,500 ಮೊಟ್ಟೆಗಳನ್ನು ನಾವು ಸಿಂಪಡಿಸಬೇಕು. ಸಿಂಪಡಿಸುವುದು ಹೇಗೆಂದ್ರೆ, ಕೀಟನಾಶಕ ತರ ಅಲ್ಲ, ಮೊಟ್ಟೆಗಳು ಇರುತ್ತಲ್ಲ ಆ ಮೊಟ್ಟೆಗಳನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿದಲ್ಲಿ ಹಾಕಬೇಕು. ಆ ಮೊಟ್ಟೆಗಳ ಜೊತೆಗೆ ಕಟ್ಟಿಗೆಯ ಒಂದು ಪೌಡರ್ ಇರುತ್ತಲ್ಲ, ಕಾರ್ಪೆಂಟರ್ಸ್ ಅಲ್ಲಿ ಸಿಗುತ್ತಲ್ಲ, ಆ ಕಟ್ಟಿಗೆ ಪೌಡರ್ ಅನ್ನು ಆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಬೇಕು. ಅದಕ್ಕೆ ಮೇಲೆ ಸಣ್ಣ ರಂಧ್ರಗಳನ್ನು ಮಾಡಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ, ನಾವು ಆ ಎಲೆಗಳ ಮೇಲೆ, ಎಲೆಯ ಅಥವಾ ಕ್ರಾಪ್ ತುಟ್ಟ ತುದಿ ಏನಿರುತ್ತಲ್ಲ ಎಲೆಗಳ ಮೇಲೆ, ಈ ತರ ಟ್ಯಾಪ್ ಮಾಡ್ತಾ ಹೋಗ್ಬೇಕು. ಸೊ ಹಾಗೆ ಮಾಡಿದಾಗ ಏನಾಗುತ್ತಂದ್ರೆ, ಕಟ್ಟಿಗೆ ಪೌಡರ್ ಜೊತೆ ಈ ಒಂದು ನಮ್ಮ ಗ್ರೀನ್ ಲೇಸ್ವಿಂಗ್ ನ ಮೊಟ್ಟೆಗಳು ಆ ಎಲೆಗಳ ಮೇಲೆ ಬೀಳುತ್ತವೆ. ಬಿದ್ದು ಅಲ್ಲೇ ಒಂದು 4 ದಿವಸದಲ್ಲಿ ಒಡೆದು ಮರಿ ಹುಳಾಗಿ ಹೊರಗಡೆ ಬರುತ್ತವೆ. ಆ ಮರಿ ಹುಳಗಳೇ ಆ ಒಂದು ಬೆಳೆಗಳಲ್ಲಿ ಇರುವಂತಹ ರಸಾಯನಿಕ ಕೀಟಗಳನ್ನು ಹೋಗಿ ತಿಂದು ಮತ್ತೇನಾಗುತ್ತೆ, ಆ ಲೈಫ್ ಸೈಕಲ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ಇದೊಂದು ಏನಂದ್ರೆ ಹತೋಟಿ ಕ್ರಮ ಮಾಡಬಹುದು ನಮ್ಮ ಕೀಟಗಳನ್ನ. ಎರಡನೇ ವಿಧ ಏನಂದ್ರೆ, ಮೊಟ್ಟೆಗಳು ಬಿಟ್ಟರೆ ಸೆಕೆಂಡ್ ನಾವು ಆ ಮರಿಗಳು ಇರುತ್ತಲ್ಲ, 3 ಸ್ಟೇಜ್ಗಳು, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಯಾವ್ದಾದ್ರೂ ಸ್ಟೇಜ್ ಅನ್ನು ನೀವು ಮತ್ತೆ ಸೇಮ್ ಮೊಟ್ಟೆ ತರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಆ ಡಬ್ಬಿಯಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ನೀವು ಮನೆಯಲ್ಲಿ ಈ ನೀವು ಏನಂದ್ರೆ ರೈಸ್ ಇಟ್ಟಿರ್ತಾರ ಡಬ್ಬಿಯಲ್ಲಿ, ಅದರಲ್ಲಿ ಒಂದು ಬಾಲುಗಳ ತರ ಆಗುತ್ತೆ, ಅದು ನಾವು ಕಾರ್ಸರ ಸಿಫಲನಿಕ ಅಂತೀವಿ. ಆ ಕಾರ್ಸರ ಸಿಫಲನಿಕ ಮೊಟ್ಟೆಗಳನ್ನು ಆ ಡಬ್ಬಿಯಲ್ಲಿ ಹಾಕಿಟ್ಟಿರ್ಬೇಕು ಆ ಮರಿಗಳ ಜೊತೆ. ಅದೇನಾಗುತ್ತೆ, ಟೆಂಪರರಿ ಆ ಮೊಟ್ಟೆಯನ್ನು ತಿಂದು ಬದುಕ್ತಾ ಇರುತ್ತೆ. ನೀವು ಯಾವಾಗ ಗದ್ದೆಗಳಿಗೆ ಹೋಗ್ಬೇಕಲ್ವಾ, ಯಾವಾಗ ನೀವು ರಿಲೀಸ್ ಮಾಡ್ಬೇಕಲ್ಲ, ಸೊ ಆ ಡಬ್ಬಿಯನ್ನು ತಂದು ಹೋಗಿ ಮೊದಲು ಹೇಳಿದ ತಕ್ಷಣ ಆ ತರನೇ ಏನ್ ಮಾಡ್ಬೇಕಂದ್ರೆ, ಆ ಎಲೆಗಳ ಮೇಲೆ ಹೋಗಿ ಒಂದೊಂದೇ ಮರಿಗಳು ಇರುತ್ತಲ್ಲ ರಿಲೀಸ್ ಮಾಡ್ತಾ ಹೋಗ್ಬೇಕು. ಒಂದು ಸ್ಮಾಲ್ ಕೆಮಲ್ ಬ್ರಷ್ ಇಟ್ಕೋಬೇಕು ನಿಮ್ಮ ಹತ್ರ, ಏನ್ ಮಾಡ್ಬೇಕು ಆ ಡಬ್ಬಿಯಲ್ಲಿ ಕೆಮಲ್ ಬ್ರಷ್ ಹಾಕೋದು, ಒಂದು ಮರಿಗಳನ್ನ ಒಂದು ಕ್ರಾಪ್ ಗೆ ರಿಲೀಸ್ ಮಾಡೋದು. ಸೊ ಈ ತರ ನೀವ್ ಏನ್ ಮಾಡ್ಬೇಕಂದ್ರೆ, ಪ್ರತಿಯೊಂದು ಗಿಡಕ್ಕೆ ಮಾಡುವುದಲ್ಲ ಇದು. ಎಕ್ಸಾಂಪಲ್, 1 ಎಕರೆ ಅಂದ್ರೆ ಸುಮಾರು 100,000 ಬೆಳೆಗಳು ಇರುತ್ತವೆ, ಚಿಕ್ಕ ಚಿಕ್ಕ ಬೆಳೆಗಳು. ಈಗ ಒಂದು ಮೀಟರ್ ಒಂದು ಮರಿಗಳು ರಿಲೀಸ್ ಮಾಡಿದ್ರೆ ಮತ್ತೊಂದು ಮೀಟರ್ ಬಿಟ್ಟು ಮತ್ತೊಂದು ಮರಿಗಳು ರಿಲೀಸ್ ಮಾಡೋದು. ಸೊ ಹೀಗೆ 1,500 ಅಂತ ಹೇಳುದು, 2,500 ಮರಿಹುಳಗಳನ್ನು ನೀವು 1 ಎಕರೆಗೆ ರಿಲೀಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಏನಾಗುತ್ತಂದ್ರೆ, 1 ತಿಂಗಳಲ್ಲಿ ಅದೇ ಮರಿಹುಳು ಅಡಲ್ಟ್ ಆಗಿ ಬಂದು ಅವು ಮತ್ತೆ ಸಂತಾನೋತ್ಪತ್ತಿ ಹೋಗಿ ಸುಮಾರು 1,500 ರಿಲೀಸ್ ಮಾಡಿರುವಂತಹ ಮರಿ ಹುಳುಗಳು ಅವು ಸುಮಾರು 25,000 ತಾಯಿ ಹುಳುವಾಗಿ ಬರುತ್ತವೆ. ಅವೇ ಮತ್ತೆ ತತ್ತಿ ಹಾಕುತ್ತಾ ಹೋಗುತ್ತವೆ. ಸೊ ಈ ಒಂದು ಜೀವನ ಚರಿತ್ರೆ ನಿಮ್ಮ ಗದ್ದೆಯಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದರಿಂದ ನೀವೇನಂದ್ರೆ ರಾಸಾಯನಿಕ ವಸ್ತುಗಳನ್ನು ನೀವು ಯೂಸ್ ಮಾಡೋದು ಅವಶ್ಯಕತೆನೆ ಇಲ್ಲ. ಸೊ ಇದು ನಾವು ಸೆಲ್ಫ್ ಪರ್ಪೆಚುಯೇಷನ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ಆದ್ದರಿಂದ ನಿಮ್ಮ ಒಂದು ಒಕ್ಕಲುತನ ಅಥವಾ ನಿಮ್ಮ ಒಂದು ಬೇಸಾಯ ರಾಸಾಯನಿಕ ಮುಕ್ತವಾಗಿರುತ್ತದೆ ಮತ್ತು ತುಂಬಾ ಸಮೃದ್ಧವಾದ ಬೆಳೆ ಬರುತ್ತದೆ ಅಂತ ನಾನು ನನ್ನ ನಂಬಿಕೆಯಿಂದ ಹೇಳ್ತಿದ್ದೇನೆ.
1: ಇಷ್ಟು ಉತ್ತಮವಾಗಿ ತಿಳಿಸಿದ್ರಿ. ಅಂಡ್ ನಾನು ಅಲ್ಲೇ ಒಂದು ಪ್ರಶ್ನೆ ಇತ್ತು, ಇದನ್ನ ಒನ್ ಟೈಮ್ ಮಾಡ್ಬೇಕಾ ಅಥವಾ ಸತತವಾಗಿ ಮಾಡಿ? ಸೈಕಲ್ ತರ ಅಂತ
2: ಸೈಕಲ್ ತರ ಒಂದೇ ಟೈಮ್ ಮಾಡಿದ್ರೆ ಸಾಕು, ಅದಕ್ಕೆ ನಾವು ಸೆಲ್ಫ್ ಪರ್ಪೆಚುಯೇಷನ್ ಅಂತೀವಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಏನ್ ಜಾಸ್ತಿ ಇಲ್ಲ. ನಿಮ್ಗೆ ಏನ್ ಖರ್ಚಾಗೋದು, ನಿಮ್ಗೆ ಜಾಸ್ತಿ ಖರ್ಚೇ ಇಲ್ಲ. 1 ಎಕರೆಗೆ ನೀವು 500 to 600 ಖರ್ಚು ಮಾಡಿದ್ರೆ ಸಾಕು, ನಿಮ್ಮ 1 ಎಕರೆ ಪೂರಾ ನಿಮ್ಮ ಬೆಳೆ ಮುಗಿಸುವವರೆಗೂ, ಹಾರ್ವೆಸ್ಟ್ ಆಗುವವರೆಗೂ ಇದು ಕಂಟಿನ್ಯೂ ನಡೀತಾ ಇರುತ್ತೆ. ನೀವು ಸ್ಪ್ರೇ ಮಾಡೋದು ಅವಶ್ಯಕತೆನಿಲ್ಲ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಈ ಕೀಟವು ಜಾಸ್ತಿ ರಸಾಯನಿಕ ಕೀಟಕ್ಕೆ ಅತ್ಯುತ್ತಮವಾದ ರಾಮಬಾಣವಾಗಿದೆ. ರಸಾಯನಿಕ ಕೀಟಕ್ಕೆ ತುಂಬಾ ಉಪಯೋಗಕಾರಿ. ನಾನಂದೆ ಸಸ್ಯ ಏನೊಂದೆ, ವೈಟ್ ಫ್ಲೈ ಅಂದೆ. ಓಕೆ, ಆನಂತರ ಕೆಲವೊಂದು ಲೆಪ್ಡೋಪ್ಟರ್ ಇನ್ಸೆಕ್ಟ್ ಮೊಟ್ಟೆಗಳನ್ನ ತಿಂದು ಹಾಕುತ್ತದೆ. ಆದ್ದರಿಂದ ರಸಾಯನಿಕ ಕೀಟಕ್ಕೆ ಪ್ರೆಸೆಂಟ್ಲಿ ನಾವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ರಸಾಯನಿಕ ಕೀಟದ ಕೀಟನಾಶಕಗಳು ತುಂಬಾ ಡೇಂಜರಸ್ ನಮ್ಮ ಹೆಲ್ತ್ಗೆ. ಸೊ ಅಂತ ಒಂದು ಕೀಟನಾಶಕಗಳನ್ನು ಇದು ತೆಗೆದು ಹಾಕಿಬಿಡುತ್ತದೆ. ಅದಕ್ಕೆ ಇದು ಅತ್ಯುತ್ತಮವಾದ ಒಂದು ಪರಭಕ್ಷ ಕೀಟ. ಎಲ್ಲ ರೈತರು ದಯವಿಟ್ಟು ಇದನ್ನು ನಿಮ್ಮ ಒಂದು ಗದ್ದೆಗಳಲ್ಲಿ ಉಪಯೋಗಿಸಿ. ಇದು ನೇಚರ್ ಆಗಿ ನಿಸರ್ಗವಾಗಿ ಇದು ಸಿಗುತ್ತದೆ. ತಮ್ಮ ಅಕ್ಕಪಕ್ಕದ ಗದ್ದೆಗಳ ಪಕ್ಕದಲ್ಲಿ ಕಾಟನ್ ಕ್ರಾಪ್ ಇದ್ದರೆ, ಹತ್ತಿಯ ಬೆಳೆ ಇದ್ದರೆ, ಆ ಹತ್ತಿಯ ಬೆಳೆಯಲ್ಲಿ ಇದು ಪಕ್ಕ ಸಿಕ್ಕೇ ಸಿಗುತ್ತದೆ. ಹಸಿರು ಹುಳ ಇರುತ್ತದೆ, ಸ್ಟಾಕ್ ಎಗ್ ಇರುತ್ತದೆ. ದಯವಿಟ್ಟು ಅದನ್ನು ತಂಬನ್ನಿ, ತಮ್ಮೊಂದು ನಿಮ್ಮ ಹೊಲದಲ್ಲಿ ಅದನ್ನು ಬಿಟ್ಟು ಬಿಡಿ, ಅದು ತನ್ನಿಂದ ತಾನೇ ರಿಲೀಸ್ ಆಗ್ತಾ ಇರ್ತದೆ, ತನ್ನಿಂದ ತಾನೇ ಬೆಳೀತಾ ಇರುತ್ತದೆ. ಸೊ ಆಟೋಮೆಟಿಕ್ ಆಗಿ ಇದರಿಂದ ನಿಮ್ಮ ಒಂದು ಕೀಟಗಳು ಹತೋಟಿಯಲ್ಲಿರುತ್ತೆ ಅಂತ ನನ್ನ ನಂಬಿಕೆ.
1: ಇವತ್ತಿನ ಈ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಇದರ ಕುರಿತು ತಾವು ವಿವರವಾದ ಮಾಹಿತಿ ಕೊಟ್ರೆ. ಈಗ ಈ ಪರಭಕ್ಷಕ ಕೀಟದ ನಿರ್ವಹಣೆ ಕುರಿತು ಆಮೇಲೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಓಕೆ, ಸೊ ಪರಭಕ್ಷಕ ಕೀಟದ ನಿರ್ವಹಣೆ ನೋಡಿ, ಇದಕ್ಕೆ ವಾತಾವರಣದಲ್ಲಿ ಒಂದು 20 ಡಿಗ್ರಿ ಸೆಲ್ಸಿಯಸ್ ನಿಂದ ಹಿಡಿದು 38 ಡಿಗ್ರಿ ಸೆಲ್ಸಿಯಸ್ ಈ ತಾಪಮಾನದಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತದೆ. 45 ಮೇಲೆ ಆದರೂ ಇದು ಚೆನ್ನಾಗಿ ಬರಲ್ಲ. ಆ ನಂತರ 14 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇದ್ದರೂ ಇದು ಚೆನ್ನಾಗಿ ಬರೋದಿಲ್ಲ, ಇದರ ಒಂದು ಜೀವನ ಚರಿತ್ರೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ 20 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದು ಸುಮಾರು ಒಂದು 38-40 ಬಂದ್ರೂ ಇರಬಹುದು ಪಕ್ಕ. ಇದು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಬರುತ್ತೆ, ತನ್ನ ಜೀವನ ಚಕ್ರವನ್ನು ಮುಗಿಸುತ್ತೆ. ಆ ತನ್ನ ಜೀವನ ಚಕ್ರದಲ್ಲಿ ಇನ್ನ ಯಾವುದೇ ರಸಾಯನ ಕೀಟಗಳು ಇದ್ದರೆ ಅದನ್ನು ತಿಂದು ಹಾಕುತ್ತೆ. ನೀವು ವಿಚಾರ ಮಾಡಿ, ಒಂದು ಮರಿಹುಳ, ಈ ಹಸಿರು ಹುಳದ ಒಂದು ಮರಿಹುಳ ತನ್ನ ಜೀವನ ಚಕ್ರದಲ್ಲಿ ಸುಮಾರು 150 ಹಿಡಿದು 250 ಸಸ್ಯವನ್ನು ತಿಂದು ಹಾಕುತ್ತೆ. ನೀವು ಲೆಕ್ಕ ಹಾಕಿ, ಒಂದೇ ಒಂದು ಹುಳು ಇಷ್ಟು ತಿಂತೈತಂದ್ರೆ ಸುಮಾರು 1,500 ನಾವು ರಿಲೀಸ್ ಮಾಡಿರ್ತೀವಿ, 35 ಒಂದು 25,000 ಆಗುತ್ತೆ ಒಂದೇ ಎಕರೆದಲ್ಲಿ. ಆ 25,000 x 250, ಇಷ್ಟೊಂದು ಕೀಟಗಳನ್ನ ನೀವು ತಿಂದು ಹಾಕುತ್ತೆ. ನಾವು ಅನ್ಕೋಬಹುದು ಸುಮಾರು ನಾವು ಕೀಟನಾಶಕಗಳನ್ನ ಯೂಸ್ ಮಾಡಿದ್ರೆ ಇಷ್ಟು ಸಾಯಲ್ಲ, ಇಷ್ಟು ಸತ್ತೋಗಲ್ಲ, ಬಟ್ ಈ ಒಂದು ಪರಭಕ್ಷ ಕೀಟ ತುಂಬಾ ಹತೋಟಿ ಕ್ರಮದಲ್ಲಿ ಹೆಲ್ಪ್ ಆಗುತ್ತೆ, ಒಳ್ಳೇದ ಮಾಡುತ್ತೆ. ಅದಕ್ಕೆಲ್ಲ ರೈತ ಮಿತ್ರರೇ ಕೇಳಿ, ದಯವಿಟ್ಟು ಕೇಳಿ, ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟವಾದಂತ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗ ಮಾಡಬೇಡಿ ತಮ್ಮ ಗದ್ದೆಗಳಲ್ಲಿ. ಸೊ ಬಯಾಲಜಿಕಲ್ ಕಂಟ್ರೋಲ್ಗೆ ನೀವು ಶಿಫ್ಟ್ ಆಗಿ ದಿನದಿಂದ ದಿನಕ್ಕೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಆಹಾರ ಶುದ್ಧಿ ಇರುತ್ತದೆ, ನಿಮ್ಮ ಹೊಲ ಶುದ್ಧ ಇರುತ್ತದೆ, ನಿಮ್ಮ ಗಾಳಿ ಶುದ್ಧ ಇರುತ್ತದೆ. ಅನಂತರ ನೀವು ಬೆಳೆಯುವಂತ ಆಹಾರ ಮುಂದೆ ನಿಮ್ಮ ಪೀಳಿಗೆ ಮಕ್ಕಳಿಗೂ ಶುದ್ಧವಾದ ಆಹಾರ ನೀವು ಕೊಡುತ್ತೀರಿ. ಆದ್ದರಿಂದ ಪರಭಕ್ಷ ಕೀಟಗಳನ್ನು ನಿಮ್ಮ ಗದ್ದೆಗಳಲ್ಲಿ ಯೂಸ್ ಮಾಡಿ ಸಮೃದ್ಧವಾದ ಆಹಾರವನ್ನು ಬೆಳೆಯಿರಿ, ಉತ್ತಮ ಆರೋಗ್ಯವನ್ನು ಪಡೆಯಿರಿ ಅಂತಂದು ನನ್ನ ನಂಬಿಕೆ.
1: ಸರ್, ಬಹಳ ಉತ್ತಮವಾಗಿ ತಾವು ತಿಳಿಸಿದ್ರಿ. ಈಗ ಇದರ ಲಾಭಗಳು ಅಂತ ಒಂದು ಪ್ರಶ್ನೆನೇ ಇತ್ತು, ಆ ಲಾಭಗಳನ್ನು ನೀವು ತಿಳಿಸ್ಬಿಟ್ರಿ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ರೈತರು ಈಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಕರೆಂಟ್ ಸಿನಾರಿಯೋನಲ್ಲಿ ಎಷ್ಟು ಈ ಒಂದು ಬಯೋಲಾಜಿಕಲ್ ಮೆಥಡ್ ಅನ್ನು ಅಳವಡಿಸಿಕೊಂಡಿದ್ದಾರೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
2: ಸರ್ ನೋಡಿ, ಈಗಿನ ಪ್ರಕಾರ ರೈತರು ದಿನದಿಂದ ದಿನಕ್ಕೆ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಮೊದಲಿನ ತರ ಇಲ್ಲ. ಯಾಕೆಂದ್ರೆ ಒಂದು ಕ್ರಾಂತಿ ಆಗಿದೆ, ಏನಂದ್ರೆ ಮೊಬೈಲ್ ಕ್ರಾಂತಿ ಅನ್ಕೋಬಹುದು ನಾವು. ಸಹಜವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರೂ ನೋಡ್ತಾರೆ ಏನ್ ಟೆಕ್ನಾಲಜಿ ಬಂದಿದೆ, ಏನಾಗ್ತಾ ಇದೆ. ಎಲ್ಲರಿಗೂ ವಿಸ್ತರಣಾಧಿಕಾರಿ ನಾನು ಅಂದೆ ಈಗ ಮುಂಚೆ, ಬಟ್ ವಿಸ್ತರಣಾಧಿಕಾರಿಗೆ ತೊಳೋದು ಅತ್ಯುತ್ತಮ. ಅದಕ್ಕಿಂತ ಮುಂಚೆವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ತಮ್ಗೆ ಆರಾಮಾಗಿ ಈ ವಿಷಯ ಒಂದು ತಮ್ಮ ಕೈಯಲ್ಲೇ ಸಿಗ್ಬೋದು. ನೀವು ಏನಂದ್ರೆ ಮೊಬೈಲ್ ಅಲ್ಲಿ ಟೈಪ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಸಿರು ಹುಳ ಅಥವಾ ಏನಂದ್ರೆ ಗ್ರೀನ್ ಲೇಸ್ ವಿಂಗ್ ಅಂತ ಟೈಪ್ ಮಾಡಿ, ಗ್ರೀನ್ ಲೇಸ್ ವಿಂಗ್ ಅದ ಉಪಯೋಗಗಳು ಅಂತ ಟೈಪ್ ಮಾಡಿ, ಇದರ ಸವಿಸ್ತಾರವಾದ ಎಲ್ಲ ಒಂದು ವಿಷಯ ತಮ್ಮ ಕೈಯಲ್ಲೇ ಬಂದ್ಬಿಡುತ್ತೆ. ಅದನ್ನ ನೀವು ಒಂದ್ಸಾರಿ ನೋಡಿ, ಎರಡ್ ಸಾರಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದನ್ನೇ ನೀವು ತಮ್ಮ ಗದ್ದೆಗಳಲ್ಲಿ ಬಳಸಲು ಮುಂದಾಗಿ. ಒಂದು ಪ್ರಶ್ನೆ ಕಾಡ್ತಿರಬಹುದು ನಿಮಗೆ, ಇದು ಎಲ್ಲಿ ಸಿಗುತ್ತೆ, ನಮಗೆ ಎಲ್ಲಿಂದ ತರಬೇಕು, ತಾವ್ ಏನ್ ಮಾಡ್ಬೇಕಂದ್ರೆ, ರೈತರು ದಯವಿಟ್ಟು ಕೃಷಿ ವಿಶ್ವವಿದ್ಯಾಲಯಗಳು ಇರುತ್ತವೆ ನಮ್ಮ ಕರ್ನಾಟಕದಲ್ಲಿ. ನಾನು ಹೇಳಿರೋ ಪ್ರಕಾರ ಈ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ನೀವು ದಯವಿಟ್ಟು ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಸಬ್ ಕ್ಯಾಂಪಸ್ಗಳಿವೆ, ಬಿಜಾಪುರ ಅಗ್ರಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಬನ್ನಿ. ನೆಕ್ಸ್ಟ್ ನೀವು ಮತ್ತೆ ಆ ಕಡೆ ಹೋದ್ರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇದೆ, ಅಲ್ಲಿ ಕೂಡ ಈ ಕೀಟ ಸಿಗುತ್ತದೆ. ನೆಕ್ಸ್ಟ್ ನೀವು ಮತ್ತೆ GKUK ಕ್ಯಾಂಪಸ್ ಬೆಂಗಳೂರಲ್ಲಿದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಈ ಕೀಟ ಅಲ್ಲಿ ಕೂಡ ಸಿಗುತ್ತದೆ. ಇದಕ್ಕಾಗಿ ಉಪಯೋಗಕರ ಪರಭಕ್ಷ ಕೀಟಗಳಿಗಾಗಿ ನಮ್ಮ ಸೆಂಟ್ರಲ್ ಅಗ್ರಿಕಲ್ಚರ್ ಏನಿದೆ ಅಂದ್ರೆ, ಭಾರತ ಸರ್ಕಾರ ಬೆಂಗಳೂರಲ್ಲಿ ಒಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಇದೆ, NBA ಅಂತೀವಿ, ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸ್ ಅಂತಂದು. ಸೊ ತಾವು ದಯವಿಟ್ಟು ಈ ಒಂದು ಏನಂದ್ರೆ ರಿಸರ್ಚ್ ವಿಂಗ್ ಅನ್ನ ಭೇಟಿ ಮಾಡಿ. ಇದೆಲ್ಲಿದೆ ಅಂದ್ರೆ ಹೆಬ್ಬಾಳದಲ್ಲಿದೆ ಬೆಂಗಳೂರಲ್ಲಿ. ತಾವು ಹೋದ್ರೆ ಇದು ಹಸಿರು ಹುಳ ಒಂದೇ ಅಲ್ಲ, ಸುಮಾರು ಒಂದು 40-45 ವಿಧವಾದ ವಿವಿಧ ಪರಭಕ್ಷಕ ಕೀಟಗಳು ಸಿಗುತ್ತವೆ, ಪ್ಯಾರಾಶೂಟಾಡ್ ಸಿಗುತ್ತವೆ. ಇವೆಲ್ಲ ಬಗ್ಗೆ ಮಾಹಿತಿ ತಮಗೆ ದಯವಿಟ್ಟು ಸಿಗುತ್ತದೆ. ಹೋಗಿ ಮಾಹಿತಿ ಕೇಳಿ, ಟ್ರೈನಿಂಗ್ ಇದೆ, ತಾವು ಟ್ರೈನಿಂಗ್ ಹೋಗ್ಬೋದು. ಎಲ್ಲಾ ರೀತಿಯಾದಂತ ವಿವಿಧ ವಿಜ್ಞಾನಿಗಳಿದ್ದಾರೆ, ಬೇರೆ ಬೇರೆ ಕೀಟಕ್ಕೆ ಬೇರೆ ಬೇರೆ ವಿಭಾಗಗಳಿದಾವೆ, ತಾವು ಹೋಗಿ ಭೇಟಿ ನೀಡಿ. ಇಲ್ಲೇ ಬೇಡ ಅಂದ್ರೆ ಮತ್ತೆ ನೀವು ಮಂಡ್ಯ ಕಡೆ ಹೋದ್ರೆ ಮಂಡ್ಯದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಅಲ್ಲಿ ಭೇಟಿ ಕೊಡಿ. ಈ ತರವಾದ ಯಾವುದೇ ಆದ ಕೃಷಿ ವಿಶ್ವವಿದ್ಯಾಲಯ, ಎಲ್ಲಾ ಕೃಷಿ ವಿಶ್ವವಿದ್ಯಾಲಯದ ಈ ಕೀಟವು ಸಿಗುತ್ತದೆ. ಈ ಕೀಟದ ಜೊತೆ ಬೇರೆ ಬೇರೆ ಕೀಟಗಳು ಕೂಡ ಇವೆ, ಸಮಗ್ರವಾದ ಮಾಹಿತಿ ತುಂಬಾ ಪಕ್ಕ ಸಿಕ್ಕೇ ಸಿಗುತ್ತದೆ. ಆದ ಕಾರಣಕ್ಕ ತಾವು ಏನ್ ಮಾಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಸಮಗ್ರವಾದ ಒಂದು ಮಾಹಿತಿಯನ್ನು ಪಡೆದುಕೊಂಡು ತಾವು ಮುಂದೆ ಒಂದು ಸಮಗ್ರ ಕೃಷಿ ರೈತರಾಗಿ ಬಾಳಿ ಅಂತಂದು ನಾನು ಆಶಿಸುತ್ತೇನೆ ತಮ್ಮಲ್ಲಿ.
1: ಸರ್, ಈಗ ಕೀಟನಾಶಕ ಕಮ್ಮಿ ಬಳಸಿ, ಕಮ್ಮಿ ಅಲ್ಲ ಕಂಪ್ಲೀಟ್ ಆಗಿ ನಿಲ್ಸಿಬಿಡಿ ಅಂತ ತಾವು ಹೇಳ್ತಾ ಇದ್ರಿ. ಅಂತ ಸಂದರ್ಭದಲ್ಲಿ ಪರಭಕ್ಷಕ ಕೀಟದ ಒಂದು ವಿಷಯದ ಬಗ್ಗೆ ನಾವು ಮಾತನಾಡುವಾಗ, ಕ್ಯಾನ್ ಯು ಟೆಲ್ ಫೈನಾನ್ಷಿಯಲಿ ಯಾವುದು ಉತ್ತಮ, ಅದ್ರ ಬಗ್ಗೆ
2: ನೋಡಿ. ಈಗ ತುಂಬಾ ಅತ್ಯುತ್ತಮವಾದ ಪ್ರಶ್ನೆ ಅಂತ ಕೇಳಿದ್ರೆ ನನಗೆ. ಈಗ ರೈತರು ನೋಡಿ, ಅವ್ರ ಹತ್ರ ದುಡ್ಡು ಇರೋದಲ್ಲ ಪಾಪ, ಆದ್ರೂ ಏನ್ ಮಾಡ್ತಾರೆ, ತಮ್ಮ ಗದ್ದೆಗಳಲ್ಲಿ ಯಾವುದು ರೋಗ ಬರಲಿ ಅಥವಾ ಒಂದು ಕೀಟ ಬರಲಿ ಮೊದಲು ಅವರು ವಿಚಾರಿಸುದಿಲ್ಲ. ಫಸ್ಟ್ ಹೋಗಿ ಅವ್ರು ಮಾಡೋ ಕೆಲಸ ಏನಂದ್ರೆ ಈ ಒಂದು ಬೀಜ ಗೊಬ್ಬರ ಅಂಗಡಿಗೆ ಹೋಗಿ ಉದ್ರಿ ಹಚ್ಚಿ ಸುಮಾರು ಒಂದು 2500 ಒಂದು 5,000-6,000 ಕೀಟನಾಶಕವನ್ನು ಅಲ್ಲಿ ತೆಗೆದುಕೊಂಡು ಬಂದು 1 ಎಕರೆಗೆ ಸ್ಪ್ರೇ ಮಾಡ್ತಾರೆ. ಓಕೆ, ಸೊ 1 ಎಕರೆಯಲ್ಲಿ ನೀವು ಸ್ಪ್ರೇ ಮಾಡ್ಕೊಂಡ್ರೆ ಅತಿ ಕಡಿಮೆ ಅಂದ್ರೆ ಒಂದು 3,500 ಅಂತ ಇಟ್ಕೊಳ್ಳಿ. ಬಟ್ ಈಗ ನನ್ನ ಒಂದು ಟಾಪಿಕ್ ಬನ್ನಿ, ಪರಭಕ್ಷ ಕೀಟದ ಉಪಯೋಗ. ಅದೇ ಒಂದು ಪರಭಕ್ಷ ಕೀಟ 1 ಎಕರೆಗೆ ನಿಮಗೆ ತಗುಲು ವೆಚ್ಚ ಕೇವಲ 500 ರೂಪಾಯಿ ಅಷ್ಟೇ, ಬರೀ 500 ರೂಪಾಯಿ. 500 ರೂಪಾಯಿ ನೀವು 1 ಎಕರೆಯನ್ನ ಹತೋಟಿ ಕ್ರಮ ಮಾಡಬಹುದು ಕೀಟಗಳನ್ನ. ಅದೇ ನೀವು 3,500 ಅಥವಾ 6,000, ಬಟ್ ಈ 3,500 ಅಥವಾ 6,000 ಬರೀ ಒಂದ್ ಟೈಮ್ಗೆ ಅಷ್ಟೇ ನೀವು ಮಾಡ್ತಾ ಇರೋದು. ಆತರ ನೀವು ಸುಮಾರು 4-5 ಟೈಮ್ ನೀವು ಸ್ಪ್ರೇ ಮಾಡ್ತೀರ ನಿಮ್ಮ ಗದ್ದೆಗಳಲ್ಲಿ. ಸೊ ನಿಮಗೆ ಕೀಟನಾಶಕಗಳಿಂದ ಸುಮಾರು ಒಂದು 18,000-25,000 ಬರುತ್ತೆ 1 ಎಕರೆಗೆ. ಇದು ಎಕ್ಸಾಂಪಲ್ ನೀವು ತಗೊಳ್ಳಿ. ಮೆಣಸಿನಕಾಯಿ ನಿಜವಾಗಿ ಹೇಳಬೇಕಂದ್ರೆ ಮೆಣಸಿನಕಾಯಿಯಲ್ಲಿ ಸುಮಾರು 21 ಸ್ಪ್ರೇಗಳನ್ನು ಮಾಡುತ್ತಾರೆ ರೈತರು. ಎದಕ್ಕೆ? ಮೆಣಸಿನಕಾಯಿಯಲ್ಲಿ ಒಂದು ಮುಟುರ ರೋಗ ಅಂತ ಬರುತ್ತೆ, ಥ್ರಿಪ್ಸ್ ಅಂತ ಆಗೋದು. 21 ಸ್ಪ್ರೇ ನಾನು ನನ್ನ ಕಣ್ಣಾರೆಯಿಂದ ಕಂಡಿದ್ದೇನೆ. ಆ 21 ಸ್ಪ್ರೇಗೆ 1 ಸ್ಪ್ರೇ 3,000 ಆಗುತ್ತೆ. ವಿಚಾರ ಮಾಡಿ ನೀವು ಎಷ್ಟೊಂದು ದುಡ್ಡಿನ ಅಭಾವ ಆಯ್ತು ರೈತರಿಗೆ. ಅದಕ್ಕೆ ಇದನ್ನೆಲ್ಲ ಬಿಡಿ, ಏನ್ ಮಾಡಿ ನೀವು ಜಸ್ಟ್ ಒಂದು 500 ರೂಪಾಯಿ ಖರ್ಚು ಮಾಡಿ. 500 ರೂಪಾಯಿ ಖರ್ಚು ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಒಂದು 200 ರೂಪಾಯಿದಲ್ಲಿ ಅವ್ರು ನಿಮ್ಗೆ ಕೊಡ್ತಾರೆ. ಮೊಟ್ಟೆ ಆದ್ರೂ ಕೊಡ್ತಾರೆ ಅಥವಾ ಅದರದ್ದು ಮರಿ ಹುಳ ಆದ್ರೂ ಕೊಡ್ತಾರೆ. ನಿಮ್ಮ ಹೊಲಕ್ಕೆ ತನ್ನಿ, ತಂದು ಮೊದಲನೇ ನಾನು ಹೇಳಿರೋ ಪ್ರಕಾರ ಎಲೆಗಳ ಮೇಲೆ ಅವನ್ನ ಸಿಂಪಡಿಸ್ತಾ ಹೋಗಿ, ಈ ತರ ಟ್ಯಾಪ್ ಮಾಡ್ತಾ ಹೋಗಿ, ಅದು ಎಲೆಗಳ ಮೇಲೆ ಬೀಳುತ್ತೆ. ಆದ್ರೆ ನಿಮ್ಗೆ ಒಂದ್ ಸ್ವಲ್ಪ ಏನಂದ್ರೆ ಪೇಷನ್ಸ್ ಬೇಕು, ಒಂದ್ ಸ್ವಲ್ಪ ತಡೆಯುವ ಒಂದು ಮನೋಭಾವ ಬೇಕು, ತಾಳ್ಮೆ ಭಾವ ಬೇಕು. ಯಾಕಂದ್ರೆ ಬಯಾಲಜಿಕಲ್ ಕಂಟ್ರೋಲ್ ಅನ್ನೋದು ಪರಭಕ್ಷ ಕೀಟ ಅನ್ನೋದು ಒಂದ್ ದಿವಸದಲ್ಲಿ ಆಗುವಂತ ಒಂದು ಹತೋಟಿ ಕ್ರಮ ಅಲ್ಲ. ಇದಕ್ಕೆ ಲೈಫ್ ಸೈಕಲ್ ಇರುತ್ತೆ. ಈ ಹುಳುವಿಗಾಗಲಿ ಅಥವಾ ಫಂಗಸ್ ಗಲ್ಲಿ ಬ್ಯಾಕ್ಟೀರಿಯಲ್ ವೈರಸ್ ಗಲ್ಲಿ ಒಂದು ಪೂರ್ಣ ಜೀವನ ಚರಿತ್ರೆ ಇರುತ್ತೆ. ಆ ಜೀವನ ಚರಿತ್ರೆ ಮುಗಿದೋಯ್ತಂದ್ರೆ ಅವಾಗಿಂದ ನಿಮಗೆ ಪರಿಪೂರ್ಣವಾದ ಒಂದು ಏನಂದ್ರೆ ಹತೋಟಿ ಕ್ರಮ ಶುರು ಆಗುತ್ತೆ. ಅದಕ್ಕೆ ಇಲ್ಲಿ ಬಯಾಲಜಿಕಲ್ ಕಂಟ್ರೋಲ್ ಉಪಯೋಗದಲ್ಲಿ ಒಂದೇ ಒಂದು ನೆಗೆಟಿವ್ ಇರೋದು ಏನಂದ್ರೆ ನಾವು ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮೊದಲನೇ ಬೆಳೆ ಮೇ ಬಿ ಸ್ವಲ್ಪ ನಿಮಗೆ ಲಾಸ್ ಮಾಡ್ಕೋಬಹುದು ನೀವು, ಬಟ್ 2ನೇ 3ನೇ ಬೆಳೆ ಕಂಟಿನ್ಯೂ ನಿಮ್ಗೆ ಎಂದೂ ಲಾಸ್ ಆಗೋದಿಲ್ಲ, ತುಂಬಾ ನಿಮಗೆ ಒಂದು ಉಪಯೋಗಕಾರಿ. 2ನೇ ಮಾತೇನಂದ್ರೆ ಕೀಟನಾಶಕಗಳನ್ನು ಬಳಸಲೇಬೇಡಿ. ಓಕೆ, ಅದರಿಂದ ತುಂಬಾ ದುಷ್ಪರಿಣಾಮಗಳಿವೆ. ಆಹಾರ ವಿಷಪೂರತೆ ಇರುತ್ತೆ, ತುಂಬಾ ನಿಮ್ಮ ದುಡ್ಡು ಒಂದು ಖರ್ಚಾಗುತ್ತೆ, ಆನಂತರ ನಿಮ್ಮ ಮರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಲ್ಲಿ ಅಂಗವಿಕಲತೆ ಕಾಡುತ್ತೆ. ಎಕ್ಸಾಂಪಲ್ ನೀವು ಕೇಳಬಹುದು ಕಾಸರಗೋಡ್ ಸಿಂಡ್ರೋಮು, ಒಂದು ಕ್ಯಾಶ್ಯೂನೆಟ್ ಗೆ ಯೂಸ್ ಮಾಡಿರ್ತಾರೆ ಕೆಮಿಕಲ್, ಅದರಿಂದ ತುಂಬಾ ಬೋನ್ ಡಿಫಾರ್ಮೇಷನ್ ಆಯ್ತು. ಇದೆಲ್ಲ ಒಂದು ಉದಾಹರಣೆ ಇದೆ ನಮ್ಮ ಕಣ್ಣು ಮುಂದೆ. ಆದ್ರೂ ನಮ್ಮ ರೈತರು ಹೆಚ್ಚಿಕೊಳ್ತಾ ಇಲ್ಲ. ಆದ್ರಿಂದ ನನ್ನ ದಯವಿಟ್ಟು ಒಂದು ಮನವಿ, ರಾಸಾಯನಿಕ ವಸ್ತುಗಳನ್ನು ಕಡಿಮೆ ಮಾಡಿ, ಪರಭಕ್ಷ ಕೀಟ ಆಗಿರ್ಬೋದು, ಪ್ಯಾರಾಸಿಟೈಡ್ಸ್ ಆಗಿರ್ಬೋದು, ಅಥವಾ ಎಂಟಮೋ ಪ್ಯಾಥೋಜನ್ಸ್ ಅಂತೀವಿ ಫಂಗಸ್ ಎಂದ ಸಿಲಿಂಡರ್ನಿಂದ ಮಾಡಿರೋದು, ಇಂಥವನ್ನೆಲ್ಲ ಉಪಯೋಗ ಮಾಡಿಕೊಂಡು ಅತ್ಯುತ್ತಮವಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತ ನಾನು ಒಂದು ಅನಿಸಿಕೆ ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ನಮ್ಮ ರೈತರಿಗೆ ಇದರ ಬಗ್ಗೆ ಅರಿವು ಜಾಸ್ತಿ ಬೇಕು. ಇದರ ಬಗ್ಗೆ ಒಂದು ಅರಿವು ಬೇಕಾದ್ರೆ ನಾನು ಈಗ ಹೇಳಿರೋ ಪ್ರಕಾರ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಿ. ಸುಮಾರು ಅಟ್ ಲೀಸ್ಟ್ 1 ವರ್ಷದಲ್ಲಿ ಒಂದು 3-4 ಸರಿ ಆದ್ರೂ ಹೋಗಿ ಸುಮಾರು ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ನಡೀತಾ ಇರುತ್ತವೆ. ಆಸುಪಾಸಿನ ರೈತರಿಗೆ ಪಕ್ಕ ಗೊತ್ತಿರುತ್ತೆ ಕೃಷಿ ವಿಷಯದ ಆಸುಪಾಸಿ ಇರುವಂತಹ ಹಳ್ಳಿಗಳಲ್ಲಿ, ಬಟ್ ತುಂಬಾ ದೂರ ಇರುವಂತಹ ಒಂದು ಹಳ್ಳಿಗಳಲ್ಲಿ ಈ ವಿಷಯ ಗೊತ್ತಿರಲ್ಲ. ಅದಕ್ಕೆ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಈಗಾದ್ರೂ ಕಷ್ಟಪಟ್ಟು ಹೋಗಿ ಭೇಟಿ ಕೊಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ. ಒಂದ್ ಸಾರಿ ಭೇಟಿ ಕೊಟ್ರೆ ಸಾಕು, ನೀವು ಪಕ್ಕ ಅದು ಇಂಗ್ಲಿಷ್ ಹೇಳ್ತಾರ ಅಡಿಕ್ಟ್ ಅಂತಂದು. ಯಾಕಂದ್ರೆ ಅಲ್ಲಿ ಇರುವಂತ ಒಂದು ಸ್ಟಾಫ್ ಆಗಿರ್ಬೋದು, ಸೈಂಟಿ ವಿಜ್ಞಾನಿಗಳಾಗಿರ್ಬೋದು ಅಥವಾ ಸಹಾಯಕ ವಿಜ್ಞಾನಿಗಳಾಗಿರ್ಬೋದು, ಅವರು ಮಾಡುವಂತ ಕ್ರಿಯೆಗಳು, ಅಲ್ಲಿ ಇರುವಂತ ಒಂದು ಟೆಕ್ನಾಲಜಿ ಆಗಿರ್ಬೋದು ನೋಡಿ ನೀವು ಪಕ್ಕ ಪ್ರೇರಿತರಾಗುತ್ತೀರಂತಂದು ನನ್ನ ಒಂದು ಮನೋಭಾವ ಇದೆ. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳೋದು ಮತ್ತೊಮ್ಮೆ ಮಗದೊಮ್ಮೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಇರುವಂತ ಮಾಹಿತಿಗಳನ್ನು ತೆಗೆದುಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಪಕ್ಕ ನೀವೇ ನಿಮಗೆ ಪ್ರೇರಿತವಾಗಿ ನೀವೊಂದು ಇದು ಪರಭಕ್ಷ ಕೀಟಗಳನ್ನು ಸಾಕುವಿಕೆ ಆಗಲಿ ಅಥವಾ ಪರಭಕ್ಷ ಕೀಟಗಳಿಂದ ಆಗಲಿ ಅಥವಾ ಎಂಡೋಮ್ ಪೆಥೋಜನ್ಸ್ ಆಗಲಿ ನೀವು ಕೂಡ ಇದನ್ನು ಒಂದು ಅನುಸರಿಸ್ತಾರ ಅಂತಂದು ನಾನು ನಂಬಿರುತ್ತೇನೆ ತಮ್ಮಲ್ಲಿ.
3: ಸರ್, ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ. ಬಹಳ ಮುಖ್ಯವಾಗಿ ಪರಭಕ್ಷಕ ಕೀಟ ಮಣ್ಣಿನ ಫಲವತ್ತತೆಗೆ ಎಷ್ಟು ಲಾಭ ಕೊಡುತ್ತೆ ಅದ್ರ ಬಗ್ಗೆ ಸ್ವಲ್ಪ.
2: ಸರ್, ಇಲ್ಲಿ ಒಂದು ವಿಷಯ ಹೇಳೋದಾದ್ರೆ ಪರಭಕ್ಷ ಕೀಟ ಮತ್ತು ಮಣ್ಣಿನ ಫಲವತ್ತತೆಗೆ ಏನು ಲಿಂಕ್ ಇಲ್ಲ ಇದರಲ್ಲಿ. ಇದ್ರದ್ದು ಒಂದೇ ಕರ್ತವ್ಯ ಏನಂದ್ರೆ ಪರಭಕ್ಷಕ ಕೀಟದ್ದು, ಇದು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಒಂದು ಕೀಟಗಳನ್ನು ತಿನ್ನುತ್ತದೆ. ಇಲ್ಲಿ ನಮ್ದು ಏನು ಇದರಲ್ಲಿ ಪ್ರಾಮುಖ್ಯತೆ ಅಂದ್ರೆ ರೈತರು ಸಿಂಪಡಿಸುವಂತ ರಾಸಾಯನಿಕ ಕೀಟಗಳನ್ನು ಕಡಿಮೆ ಮಾಡೋದು. ನೀವು ಹೇಳಿದ ಪ್ರಕಾರ ಮಣ್ಣಿನ ಫಲವತ್ತತೆ ಇದಕ್ಕೆ ಏನು ಲಿಂಕ್ ಇಲ್ಲ, ಅದ್ರದ್ದು ಏನೋ ಅದರೊಂದು ಕೊಂಡಿ ಇಲ್ಲ. ಅಲ್ಲೇ ಒಂದೇ ಒಂದು ಇದ್ರದ್ದು ಮುಖ್ಯ ಉದ್ದೇಶ ಪರಭಕ್ಷ ಕೀಟ ಅಂದ್ರೆ ಬೆಳೆಗಳಿಗೆ ಹಾನಿ ಮಾಡುವಂತ ಕೀಟಗಳನ್ನು ತಿಂದು ಹಾಕೋದು, ತನ್ನ ಜೀವನ ಚರಿತ್ರೆಯನ್ನು ಮುಂದುವರಿಸುವುದು. ಸೊ ಇದರಿಂದ ನಾವು ವಿಷಪೂರಿತ ಕೀಟನಾಶಕಗಳನ್ನು ಬಳಸುವುದಿಲ್ಲ. ಅದರಿಂದ ನಮ್ಮ ಆಹಾರವು ಸಮೃದ್ಧಿಯಾಗಿರುತ್ತದೆ, ಅತ್ಯುತ್ತಮ ಆಹಾರವಾಗಿರುತ್ತದೆ. ನೀವು ಮಣ್ಣಿನ ಫಲವತ್ತತೆ ಬಗ್ಗೆ ಮಾತನಾಡೋದಾದರೆ ಅದರಲ್ಲಿ ಮತ್ತೆ ಏನಂದ್ರೆ ಕೆಲವೊಂದು ಶಿಲೀಂಧ್ರಗಳಿರುತ್ತವೆ, ಆ ನಂತರ ಕೆಲವೊಂದು ಏನಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅದನ್ನು ಹಾಕೋದು ಇಂಪಾರ್ಟೆಂಟ್. ಎಕ್ಸಾಂಪಲ್ ಸುಡಮೊನಾಸ್ ಇರ್ಬೋದು, ಟ್ರೈಕೋಡರ್ಮಾ ಯುರಿಡಿ ಅಂತ ಇರುತ್ತೆ. ಸೊ ಇದೊಂದು ಏನಂದ್ರೆ ಫಂಗಸ್ ಗ್ರೂಪಿಗೆ ಬರುತ್ತೆ ಅದೆಲ್ಲ. ಸೊ ಅದು ಪ್ಲಾಂಟ್ ಪ್ಯಾಥಾಲಜಿ ಅಂತ ನಾವು ಹೇಳ್ತೀವಿ, ಸಸ್ಯ ರೋಗಶಾಸ್ತ್ರ ಒಂದು ವಿಭಾಗ ಇದೆ, ಅವರು ಅದನ್ನು ಉತ್ಪತ್ತಿ ಮಾಡ್ತಾರೆ ಡಿಫ್ರೆಂಟ್ ಆಗಿ ಮತ್ತೆ ಬೇರೆ ಜೀವಿಗಳು. ಅದ್ರ ಬಗ್ಗೆ ಮಣ್ಣಿನ ಫಲವತ್ತತೆ ಬೇಕಾದ್ರೆ ಅಜಿಟೋ ಬ್ಯಾಕ್ಟರ್ ಅಂತ ಇರುತ್ತೆ, ಅದನ್ನ ನಾವು ಹೆಂಗ್ ಪರಭಕ್ಷ ಕೀಟಗಳನ್ನು ನಾವು ಉತ್ಪತ್ತಿ ಮಾಡ್ತೀವಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ, ಇವುಗಳನ್ನು ಕೂಡ ನಾವು ನಮ್ಮ ಪ್ರಯೋಗದಲ್ಲಿ ಉತ್ಪತ್ತಿ ಮಾಡಬಹುದು. ಅದಕ್ಕೆ ಸೆಪರೇಟ್ ಮೈಕ್ರೋಬಯಾಲಜಿ ಡಿವಿಷನ್ ಇರುತ್ತೆ. ಆ ಮೈಕ್ರೋಬಯಾಲಜಿ ಡಿವಿಷನ್ ಅವರು ಇಂಥ ಒಂದು ಉಪಯೋಗಕಾರಿ ಒಂದು ಸೂಕ್ಷ್ಮಾಣು ಜೀವನ ಉತ್ಪತ್ತಿ ಮಾಡ್ತಾರೆ, ಅದಕ್ಕೆ ನಾವು ಮಾಸ್ ಮಲ್ಟಿಪ್ಲಿಕೇಶನ್ ಆಫ್ ಬಯೋ ಏಜೆಂಟ್ಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಇಂಥ ವ್ಯವಸ್ಥೆ ಕೂಡ ನಮ್ಮ ಒಂದು ಕೃಷಿ ವಿಶ್ವದಲ್ಲಿ ಇದೆ, ಸೆಪರೇಟ್ ಡಿವಿಷನ್ಸ್ ಇರುತ್ತೆ. ಎಕ್ಸಾಂಪಲ್ ನೀವು ನೋಡಬಹುದು ನಿಮೋರಿಯಾ ರಿಲೇ ಅಂತ ಇರುತ್ತೆ, ಸೊ ಆ ನಂತರ ಬ್ಯೂವೇರಿಯಾ ಬಶಿಯಾನ ಅಂತ ಇರುತ್ತೆ. ಇದೆಲ್ಲ ಒಂದು ಸೂಕ್ಷ್ಮಜೀವಿ ಕೀಟಗಳನ್ನ ಹತೋಟಿ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗಬೇಕಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅವು ಜೀವಿಗಳೇ, ಆ ಜೀವಿಗಳನ್ನು ಉತ್ಪತ್ತಿ ಮಾಡೋದು ನಮ್ಮ ಪ್ರಯೋಗಾಲಯದಲ್ಲಿ, ಅದನ್ನು ಮತ್ತೆ ಮಣ್ಣಿಗೆ ಹಾಕೋದು. ನೀವು ನೀರಿನ ಮುಖಾಂತರ ಹಾಕ್ರಿ ಅಥವಾ ಪೌಡರ್ ಅನ್ನು ಸಿಂಪಡಿಸಿ ಮಣ್ಣಿನಲ್ಲಿ ತುಂಬಾ ಫಲವತ್ತತೆಯನ್ನು ಹೆಚ್ಚಾಕಲು ಅವು ಸಹಕಾರಿ ಮಾಡುತ್ತದೆ.
3: ಸರ್, ಅಂತ ಸಂದರ್ಭದಲ್ಲಿ ಈಗ ನಾವು ಅಫ್ಕೋರ್ಸ್ ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ, ರಾಸಾಯನಿಕಗಳ ಬಳಕೆಯನ್ನ ಹೆಚ್ಚು ಮಾಡಿದರೆ ಮಣ್ಣಿನ ಫಲವತ್ತತೆ ಹಾನಿ ಆಗುತ್ತಾ?
2: ಡೆಫಿನೆಟ್ಲಿ ಸರ್,
3: ಅದ್ರ ಬಗ್ಗೆ.
2: ಓಕೆ ಸರ್, ಇಲ್ಲಿ ನೋಡೋದಾರೆ ಏನಂದ್ರೆ ರಾಸಾಯನಿಕ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ಕೀಟನಾಶಕ ಇರ್ಬೋದು, ಏನಂದ್ರೆ ಈಗ ರಾಸಾಯನಿಕ ಗೊಬ್ಬರ ನೀವು ಯೂರಿಯಾ ಅಂತಿರಲ್ಲ, ಯೂರಿಯಾ ಮಣ್ಣಿಗೆ ಹಾಕ್ತೀರಾ, ಡೆಫಿನೆಟ್ಲಿ 46% ಇದರಲ್ಲಿ ನೈಟ್ರೋಜನ್ ಇರುತ್ತೆ. ಆ ನೈಟ್ರೋಜನ್ ನಮ್ಮ ಬೆಳೆಗಳಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ನೀವು ಒಂದು ಯೂರಿಯಾ ಯಾವಾಗ ಮಣ್ಣಿಗೆ ಹಾಕ್ತಿರಲ್ಲ, ಮಣ್ಣಿನಲ್ಲಿ ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಇರುತ್ತೆ. ಓಕೆ, ಈ ನೈಟ್ರೋ ಇದು ಯೂರಿಯಾ ಇದೆಲ್ಲ ಕೆಮಿಕಲ್ ಇಂದ ಮಾಡಿರೋದು. ಈ ಕೆಮಿಕಲ್ ಮಣ್ಣಲ್ಲಿ ಹೋಗಿ ಕೂತಾಗ ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಸತ್ತೋಗ್ಬಿಡುತ್ತೆ. ಅದಕ್ಕೆಲ್ಲ ಆರ್ಗಾನಿಕ್ ಮ್ಯಾಟರ್ ಬೇಕು ಬೆನಿಫಿಷಿಯಲ್ ಮೈಕ್ರೋಫ್ಲೋರಾಗೆ. ಅದು ಎಲ್ಲಿರುತ್ತೆ ಅಂದ್ರೆ ಈ ಬೇರುಗಳ ಸುತ್ತಮುತ್ತಲ ಏರಿಯಾದಲ್ಲಿ ಇರುತ್ತೆ, ಬೆನಿಫಿಷಿಯಲ್ ಮೈಕ್ರೋಫ್ಲೋರ ಅಂತ ನಾವು. ಸೊ ಈ ಯೂರಿಯಾ ಅದಕ್ಕೆ ಬೇಡವೇ ಬೇಡ, ಯಾಕಂದ್ರೆ ಇದು ಕೃತಕವಾಗಿ ಮಾಡಲ್ಪಟ್ಟಿರುವಂತ ಒಂದು ಗೊಬ್ಬರ, ರಾಸಾಯನಿಕ ಗೊಬ್ಬರ. ಅದಕ್ಕೆ ನೀವು ಇದನ್ನ ಯೂಸ್ ಮಾಡಲೇಬಾರದು. ನೀವು 46% ನಿಮಗೆ ನೈಟ್ರೋಜನ್ ಬೇಕಂದ್ರೆ ನೀವು ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಹೋಗ್ಬೋದು. ನೀವು ತಿಪ್ಪೆ ಗೊಬ್ಬರ ಹಾಕಿ 46% ಸಿಗೋದಲ್ಲ ಡೆಫಿನೆಟ್ಲಿ, ಆದ್ರೆ ಮಣ್ಣಿನ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಸುತ್ತೆ, ಇನ್ನಷ್ಟು ಹೆಚ್ಚು ಮೈಕ್ರೋಫ್ಲೋರಾ ಹೆಚ್ಚಾಗುತ್ತೆ ರೈಜೋಸ್ಫಿಯರ್ ಅಲ್ಲಿ. ಆ ಮೈಕ್ರೋಫ್ಲೋರಾನೇ ಸಾಕು ನಮ್ಮ ನಿಸರ್ಗದಲ್ಲಿ ಇರುವಂತ ಒಂದು ನೈಟ್ರೋಜನ್ ಹಿಡಿದುಕೊಂಡು ಆ ಬೇರುಗಳಲ್ಲಿ ಕಳ್ಸಕ್ಕೆ. ಸೊ ಅದಕ್ಕೆ ಯೂರಿಯಾ ಹಾಕ್ಬೇಕು, DAP ಹಾಕ್ಬೇಕು, ಬೇಡವೇ ಬೇಡ. ಮೈಕ್ರೋಫ್ಲೋರಾ ಹೆಚ್ಚಿಗೆ ಮಾಡಿದ್ರೆ ಸಾಕು. ಹೆಚ್ಚಿಗೆ ಮಾಡಬೇಕಂದ್ರೆ ನಾವೇನ್ ಮಾಡಬೇಕು, ನಮ್ಮ ಮಣ್ಣಿಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅನ್ನ ಹಾಕ್ಬೇಕು. ತಿಪ್ಪೆ ಗೊಬ್ಬರ ಹಾಕಿ, ಕೋಳಿ ಗೊಬ್ಬರ ಹಾಕಿ, ಆನಂತರ ರೇಷ್ಮೆ ಹುಳದ ಗೊಬ್ಬರ ಹಾಕಿ, ಓಕೆ, ಇಂಥವೆಲ್ಲ ಒಂದು ಗೊಬ್ಬರ ಹಾಕಿದ್ರೆ ಎರೆ ಗೊಬ್ಬರ ಹಾಕಿ, ಎರೆ ಜಲ ಹಾಕಿ, ಪಂಚಗವ್ಯ ಹಾಕಿ, ಇದೆಲ್ಲ ನಮ್ಮ ಒಂದು ಸುತ್ತಮುತ್ತಲಿರುವಂತ ನೈಸರ್ಗಿಕವಾಗಿ ಸಿಗುವಂತ ಒಂದು ಏನಂದ್ರೆ ಮಣ್ಣಲ್ಲಿ ಹಾಕುವಂತ ಒಂದು ವಸ್ತುಗಳು, ಇವನ್ನ ಹಾಕಿ ಮಣ್ಣಲ್ಲಿರುವಂತ ಬೆನಿಫಿಷಿಯಲ್ ಮೈಕ್ರೋಫ್ಲೋರನ್ನ ಹೆಚ್ಚಾಗಿ ಅವುಗಳೇ ಸಾರಜನಕವನ್ನು ನೈಟ್ರೋಜನ್ ಅನ್ನ ಹಿಡಿದುಕೊಂಡು ಬೇರೆಗೆ ಕಳಿಸಿ ಡೆಫಿನೆಟ್ಲಿ ಸಸ್ಯಗಳಿಗೆ ಎಷ್ಟು ನೈಟ್ರೋಜನ್ ಬೇಕು ಅದನ್ನೆಲ್ಲ ಕೊಡುತ್ತವೆ, ಅಷ್ಟೇ ಸಾಕು. ಸೊ ಅದಕ್ಕೆ ಯೂರಿಯಾ DAP ಫರ್ಟಿಲೈಸರ್ ಹಾಕೋದೇ ಬೇಡ ನನ್ನ ಪ್ರಕಾರ, ಸಾಕಷ್ಟೇ ಮಣ್ಣಿನ ಫಲವತ್ತತೆ ತಾನಾಗಿ ತಾನೇ ಹೆಚ್ಚಾಗ್ತಾ ಹೋಗುತ್ತದೆ.
3: ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ಹೇಳಿದ್ರಿ, ಮಣ್ಣಿನ ಫಲವತ್ತತೆ ಎಲ್ಲ ತಿಳಿಸಿದ್ರಿ. ಈಗ ಬಹಳ ಮುಖ್ಯವಾಗಿ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲಾದ ಬಗ್ಗೆ ಸ್ವಲ್ಪ
2: ತುಂಬಾ ಅತ್ಯುತ್ತಮ ಒಂದು ವಿಷಯ ನೋಡಿ. ಇದು KLE ಸೊಸೈಟಿಯಲ್ಲಿ ಬರುವಂತ ಒಂದು ಉದಯೋನ್ಮುಖ ಕೃಷಿ ಮಹಾವಿದ್ಯಾಲಯ, KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್. ಇದು ಮುಖ್ಯ ಒಂದು ಸಬ್ ಕ್ಯಾಂಪಸ್ ಇರೋದು ತೆನಿಕೋಳದಲ್ಲಿ. ಎಲ್ಲಿ ಬರುತ್ತಂದ್ರೆ ಇದು ಯರಗಟ್ಟಿ ಮತ್ತು ಬೆಳಗಾವಿ ಬರುವಂತ ಒಂದು ರೋಡ್ ಅಲ್ಲಿ ಬರುತ್ತೆ, ಆ ಸ್ಟೇಟ್ ಹೈವೇ ಅನ್ಕೋಬಹುದು ನಾವು. ತೆನಿಕೋಳ ಒಂದು ಚಿಕ್ಕ ಹಳ್ಳಿ, ಆ ಚಿಕ್ಕ ಹಳ್ಳಿಗೆ ಹತ್ತಿಕೊಂಡು ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ಇದೆ. ಬೈಲುವಂಗಲ ತಾಲೂಕಲ್ಲಿ ಬರೋದು, ಬೈಲುವಂಗಲದಿಂದ ಒಂದು 12 ಕಿಲೋಮೀಟರ್ ಅಷ್ಟೇ ಆಗೋದು. ಮುಖ್ಯವಾಗಿ ಈ ಕಾಲೇಜ್ ಬರೋದು ಯರಗಟ್ಟಿ ಮತ್ತು ಬೆಳಗಾವಿ ರೋಡ್ನ ಮುಖ್ಯ ರಸ್ತೆಯಲ್ಲೇ ಇರೋದು. ಇದು ಶುರುವಾಗಿ ಇದು ಪ್ರಾರಂಭವಾಗಿ ಒಂದು 8 ತಿಂಗಳಾಯ್ತು. ಈಗ ಸದ್ಯದ ಮಟ್ಟಿಗೆ ಮೊದಲನೇ ವರ್ಷದ BSc ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಒಂದು ಸೆಮ್ ಮುಗಿದೋಯ್ತು, ಎರಡನೇ ಸೆಮ್ ಅಲ್ಲಿ ಇರೋದು. ಈಗ ಮತ್ತೆ ಸೆಪ್ಟೆಂಬರ್ಗೆ ಹೊಸ ಬ್ಯಾಚ್ ಬರುತ್ತೆ, ಸೆಕೆಂಡ್ ಇಯರ್ಸ್ ಬರ್ತಾ ಇದ್ದಾರೆ. ಸೊ ಈಗ ಎರಡನೇ ವರ್ಷ ಶುರು ಅಂತ ನಾವು ಅನ್ಕೊಂತ ಇದೀವಿ. ಈ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯದಲ್ಲಿ ಸುಮಾರು ಒಂದು 11 ಡಿಪಾರ್ಟ್ಮೆಂಟ್ಗಳಿವೆ. ಆ 11 ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವೊಂದು ಹೇಳ್ತೇನೆ, ಎಂಟಮೊಲಜಿ ಇದೆ, ಪ್ಯಾಥಾಲಜಿ ಇದೆ, ಮೈಕ್ರೋಬಯಾಲಜಿ ಇದೆ, ಜೆನೆಟಿಕ್ಸ್ ಇದೆ, ಎಕನಾಮಿಕ್ಸ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅನಂತರ ಅಗ್ರೋನಮಿ ಅಂತಿದೆ, ಸಾಯಿಲ್ ಸೈನ್ಸ್ ಇದೆ. ಸೊ ನಮ್ಮ ರೈತರಿಗೆ ಏನೇನ್ ಬೇಕು ಮೂಲಭೂತವಾಗಿ ಅವರುಗಳ ಬೆಳೆಗಳಿಗೆ ಸಹಾಯವಾಗುವಂತದ್ದು ಅಂತ ಎಲ್ಲ ಒಂದು ಸಿಬ್ಬಂದಿ ವರ್ಗ ನಮ್ಮಲ್ಲಿದೆ. ಸುತ್ತಮುತ್ತಲಿನ ರೈತರೇ ತಾವು ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ಬರಬಹುದು, ವಿಸಿಟ್ ಮಾಡಿ ದಯವಿಟ್ಟು. ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಮಣ್ಣಿನ ಒಂದು ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಮತ್ತು ನಾವು ಟೆಸ್ಟ್ ಮಾಡ್ತೇವೆ. ಡೆಫಿನೆಟ್ಲಿ ನಾವು ಅಂತ ಒಂದು ಇನ್ಸ್ಟ್ರೂಮೆಂಟ್ ಸಾಮಗ್ರಿಗಳನ್ನು ನಾವು ತರಿಸಿಕೊಂಡಿದ್ದೇವೆ. ಆದ್ದರಿಂದ ತಾವು ಬನ್ನಿ, ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ವಿಸಿಟ್ ಕೊಡಿ, ತಮಗೇನು ಸಹಾಯ ಬೇಕು ನಾವು ಕೊಡಲು ಸದಾ ಸಿದ್ಧವಾಗಿರ್ತೇವೆ, ನಮ್ಮ ಒಂದು ಉಪಯೋಗವನ್ನು ತಾವು ತೆಗೆದುಕೊಳ್ಳಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ.
3: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸರ್ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ?
2: ಕೇಳುಗರೇ, ರೈತ ಬಾಂಧವರೇ, ದಯವಿಟ್ಟು ಕೇಳಿ. ಇವತ್ತಿನ ದಿನಗಳಲ್ಲಿ ಅದು ಹೆಂಗಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ರೋಗಗ್ರಸ್ತರಿದ್ದಾರೆ. ಅದಕ್ಕೆ ಮೂಲಭೂತ ಕಾರಣನೇ ನಾವು. ಯಾಕಂದ್ರೆ ನಾವು ಮಾಡುವಂತ ಒಂದು ಕೃಷಿ ಪದ್ಧತಿ ಇರ್ಬೋದು, ನಾವು ತಿನ್ನುವಂತ ಒಂದು ಆಹಾರ ಇರ್ಬೋದು, ಇದಕ್ಕೆಲ್ಲ ಮುಖ್ಯ ಕಾರಣ. ಈಗ ನೋಡಿ ಸದ್ಯದ ಮಟ್ಟಿಗೆ ಎಲ್ಲಿನೂ ಎಫೆಕ್ಟ್ ಇದೆ, ಅದಕ್ಕೂ ನಾವು ಕೂಡ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ದರಿಂದ ನಾವು ಮಾನವ ಕುಲದವರು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಪರಿಸರವನ್ನು ಹಾಳು ಮಾಡಬೇಡಿ. ಯಾವ ತರ ಅಂದ್ರೆ ಸಿಕ್ಕಾಪಟ್ಟೆ ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡೋದು, ಉಪಯೋಗಿಸೋದು, ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಹಾಕೋದು, ಇದನ್ನೆಲ್ಲ ಬಿಟ್ಟು ಬಿಡಿ. ಬಿಟ್ಟು ಸವಿಸ್ತಾರವಾದ ಸಮಗ್ರ ಕೃಷಿಗೆ ತಾವು ಮರಳಿ. ಈಗ ಬೆಲ್ಲದ ಚಾ ಬಂದಿದೆ, ನಾವು ಚಿಕ್ಕವರಿದ್ದಾಗಿತ್ತು, ಸೊ ತಾವು ಮರಳಿ ಅಂತ ತಮ್ಮಲ್ಲಿ ಮನವರಿಕೆ ಮಾಡ್ಕೋತೇನೆ. ಈಗ ನೋಡಿ ಎಲ್ಲಿನ ಎಫೆಕ್ಟ್ ತುಂಬಾ, ನೀರಿನ ಪ್ರಭಾವ ಕಡಿಮೆ. ಯಾವ ರೈತನು ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಇದ್ದಾರೆ ಅವರ ಬೆಳೆಗಳು ಎಂದೂ ಫೇಲ್ ಆಗಲ್ಲ ಇಂತ ಒಂದು ಸಂದರ್ಭದಲ್ಲಿ. ಅದೇ ಯಾವ ರೈತರು ರಾಸಾಯನಿಕ ರೈತರು ಮಾಡ್ತಾ ಇದ್ದಾರೆ ಅವರಿಗೆ 15 ದಿವಸ ಮಳೆ ಆಗದಿದ್ರೆ ಎಲ್ಲ ಒಣಗಿ ಹೋಗ್ಬಿಡುತ್ತೆ. ಇದೇ ಮೇನ್ ಒಂದು ವ್ಯತ್ಯಾಸ ಇರೋದು ಆರ್ಗ್ಯಾನಿಕ್ ಫಾರ್ಮರ್ಗೂ ಮತ್ತು ಏನಂದ್ರೆ ನಾನ್ ಆರ್ಗ್ಯಾನಿಕ್ ಫಾರ್ಮರ್ಗೂ. ಅದಕ್ಕೆ ಏನ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ರೂಢಿಸಿಕೊಳ್ಳಿ. ಆದಷ್ಟು ಸಾಧ್ಯವಾದಷ್ಟು ನಮ್ಮ ನಿಸರ್ಗದಲ್ಲಿರುವಂತಹ ಒಂದು ತ್ಯಾಜ್ಯ ವಸ್ತುಗಳನ್ನು ನಿಮ್ಮ ಭೂಮಿಗೆ ಹಾಕಿ ಅತ್ಯುತ್ತಮವಾದ ಫಸಲನ್ನು ತೆಗೆದುಕೊಳ್ಳಿ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಆಶಿಸುತ್ತೇನೆ. ಧನ್ಯವಾದಗಳು ತುಂಬಾ.

0: KLE Society's Dr. Prabhakar Kaur is Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kaur is Super Speciality Hospital and Medical Research Center. Nehru Nagar, Pehla Gaon. Call 08312473777.
1: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು KLE ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ನಶಾ ಮುಕ್ತ ಯುವ ಫಾರ್ ವಿಕಸಿತ್ ಭಾರತ್. ಈ ಒಂದು ವಿಷಯದ ಕುರಿತು ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಟ್ಲೈನ್ ಸಂಖ್ಯೆ 9019049904. ಈ ನಂಬರ್ ಮೇಲೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಕೇಳುವ ಪ್ರಶ್ನೆಗಳಿಗೆ ವಿವರವಾದ ಉತ್ತರ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಪ್ರಾಚಾರ್ಯರು ಮತ್ತು ವೈದ್ಯಕೀಯ ನಿರ್ದೇಶಕರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿಯವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
2: ನಮಸ್ಕಾರ.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನನ್ನೊಂದಿಗೆ ಇದ್ದಾರೆ
3: ಮೈ ಹೂ ಆಪ್ಕೆ ಸಾಥ್ ಮನೀಷಾ. ಸಬ್ಕೋ ಗುಡ್ ಮಾರ್ನಿಂಗ್. ಔರ್ ಆಜ್ ಕಾ ಹಮಾರಾ ವಿಷಯ ಹೈ ನಶಾ ಮುಕ್ತ ಯುವಾ ನಶಾ ಮುಕ್ತ ಭಾರತ್. ಇಸ್ ವಿಷಯ ಪೇ ಆಪ್ಕೋ ಕುಚ್ ಜಾನ್ಕಾರಿ ಚಾಹಿಯೇ, ಕುಚ್ ಡೌಟ್ಸ್ ಹೈ ತೋ ಆಪ್ಕಾ ಆಪ್ಕೆ ಲಿಯೇ ಹಾಟ್ಲೈನ್ ನಂಬರ್ ಹೈ 9019049904. ಇಸ್ ನಂಬರ್ ಪೇ ಆಪ್ ಕಾಲ್ ಕರ್ ಸಕತೆ. ಹಮಾರೆ ಸಾಥ್ ಹೈ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ, ಜೋ ಪ್ರಿನ್ಸಿಪಲ್ ಆ್ಯಂಡ್ ಮೆಡಿಕಲ್ ಡೈರೆಕ್ಟರ್ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಆ್ಯಂಡ್ ಹಾಸ್ಪಿಟಲ್ ಹೇ. ತೋ ಆಪ್ಕೆ ಸವಾಲ ಹಮಾರೆ ಪಾಸ್ ಪಹುಂಚಾ ಸಕತೆ 9019049904 ಇಸ್ ನಂಬರ್ ಕೆ ಮಾಧ್ಯಮ ಸೆ. ಔರ್ ಅಭಿ ಹಮ್ ಕಾರ್ಯಕ್ರಮ ಶುರು ಕರ್ತೆ.
1: ಪ್ರಾರಂಭ ಮಾಡೋಣ. ಯುವ ಜನರಲ್ಲಿ ಬಹಳ ಮುಖ್ಯವಾಗಿ ಮಾದಕ ದ್ರವ್ಯ ಮತ್ತು ಮದ್ಯಪಾನದ ವ್ಯಸನಕ್ಕೆ ಒಳಗಾಗುವ ಮುಖ್ಯ ಕಾರಣಗಳು ಅಲ್ಲಿಂದ.
2: ನಮಸ್ತೆ ಮಂಜುನಾಥ್ ಅವರೇ.
1: ಎಸ್,
2: ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ವಿಷಯ ನಮ್ಮ ಯುವಕರಲ್ಲಿ ಕಂಡುಬರುವಂಥ ಮಾದಕ ವ್ಯಸನ ಮತ್ತು ಅದನ್ನು ತಡೆಗಟ್ಟುವಂಥ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಸರ್ಕಾರದಿಂದ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಆರ್ಗನೈಸೇಷನ್ಗಳಿಂದ, ಮುಖ್ಯವಾಗಿ KLE ಕೂಡ ಅದರಲ್ಲಿ ಭಾಗಿಯಾಗಿ ಬೇರೆ ಬೇರೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನಂದರೆ, ಇತ್ತೀಚಿನ ದಿನಗಳಿಂದ ನೋಡುವಂಥದ್ದು ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಏನು ಪ್ರೆಸೆಂಟ್ ಜನ್ರೇಷನ್ ಏನು ಲೈಫ್ ಸ್ಟೈಲ್ ಏನಿದೆ ಅದಕ್ಕೆ ಮುಖ್ಯವಾದ ಕಾರಣ ಇರುತ್ತೆ. ನಮಗೆ ಇರುವಂಥ ಅರ್ಬನೈಸೇಷನ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಇರುವಂಥದ್ದು, ಎಸ್ಪೆಷಲಿ ಈ ಈವ್ನಿಂಗ್ ಟೈಮ್ ಕ್ಲಬ್ ಕಲ್ಚರ್ ಏನಿದೆ ಅಥವಾ ನೈಟ್ ಪಾರ್ಟೀಸ್ಗಳಿರುವಂಥದ್ದು ಅಥವಾ ಬೇರೆ ಮತ್ತು ಇನ್ನೊಂದೇನಂದರೆ ಸುಲಭವಾಗಿ ಸಿಕ್ಕುವಂಥದ್ದು ಈ ಹಾಗಂತ ನಮ್ಮ ಏನು ಯಾವುದೇ ಮಾದಕ ವಸ್ತುದಲ್ಲಿ ತುಂಬ ತಡೆ ಅಥವಾ ಕಟ್ಟುನಿಟ್ಟಿಲ್ಲ, ಹಾಗಾಗಿ ಈಸಿಲಿ ಅವೈಲಬಲ್ ಕೂಡ ಇರುವಂಥದ್ದು. ಸೊ ಮತ್ತು ಮುಖ್ಯವಾಗಿ ಏನಂದರೆ ಈ ಒಂದು ವ್ಯಸನ ಮುಖ್ಯವಾಗಿ ನಾವು ಕಂಡುಬರುವಂಥದ್ದು ಈ ಹದಿಹರೆಯದ ವಯಸ್ಸಿನಲ್ಲಿ ಅಥವಾ ಏನು ಅಡೋಲೆಸೆಂಟ್ ಪೀರಿಯಡ್ ಏನಿದೆ 10 ವರ್ಷದಿಂದ 15-16 ವರ್ಷಗಳಿಂದ ಮಕ್ಕಳಲ್ಲಿ ಜಾಸ್ತಿ ಕಂಡುಬರುತ್ತೆ. ಇನ್ನೊಂದೇನಂದರೆ ಅವರಿಗೆ ಒಂದು ಕುತೂಹಲ ಕೂಡ ಇರುತ್ತೆ, ಏನೋ ಒಂದು ಹೊಸದು ನೋಡಬೇಕು, ಏನೋ ಹೊಸದ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅಥವಾ ಮುಖ್ಯವಾಗಿ ಇನ್ನೊಂದು ಏನಂದರೆ ಅವರ ಫ್ರೆಂಡ್ಸಿನ ಒಂದು ಒತ್ತಡ, ನಾವೇನು ಪ್ರಿಯರ್ ಪ್ರೆಷರ್ ಅಂತ ಏನು ಹೇಳ್ತೀವಿ, ಅದೊಂದು ಮುಖ್ಯ ಕಾರಣದಿಂದ ಈ ಒಂದು ವ್ಯಸನಕ್ಕೆ ಒಳಗಾಗ್ತಾರೆ. ಸೊ ಅದರಲ್ಲಿ ಕೂಡ ನಮ್ಮ ದೇಹದಲ್ಲಿ ಕೆಲವು ಕೆಮಿಕಲ್ಸ್ಗಳನ್ನು ವ್ಯತ್ಯಾಸ ಆಗುತ್ತೆ, ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಸಲ್ಲಿ ವ್ಯತ್ಯಾಸ ಆಗುವಂಥದ್ದು, ಇದರಿಂದ ಬೇರೆ ಬೇರೆ ಥರದ ತೊಂದರೆಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಭಾರತ ಸರ್ಕಾರ ಹಲವಾರು ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ನಾವು ಇವೆಂಟ್ಗಳನ್ನು ಮಾಡ್ತಾ ಇದೆ
1: ಸರ್. ಅಂಥ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸಾಯಂಕಾಲದ ಪಾರ್ಟಿ ಇರಲಿ, ಇದು ಅದಕ್ಕೆ ಸೋಷಿಯಲ್ ಡ್ರಿಂಕಿಂಗ್ ಅಂತ ಹೇಳ್ತಾರೆ ಕೆಲವೊಬ್ಬರು. ಆ ಸೋಷಿಯಲ್ ಡ್ರಿಂಕಿಂಗ್ ವಾತಾವರಣದಲ್ಲಿ ಮದ್ಯಪಾನ ವ್ಯಸನಕ್ಕೆ ಒಳಗಾಗುವುದಿಲ್ಲ, ಆದ್ರೂ ಪ್ರೆಷರ್ನಲ್ಲಿ ಒಳಗಾಗ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಆದಷ್ಟು ಇಂಥ ಒಂದು ವಾತಾವರಣದಿಂದ ದೂರ ಇರೋದು ತುಂಬ ಮುಖ್ಯವಾಗುತ್ತೆ. ಯಾಕಂದರೆ ಏನಾಗುತ್ತೆ ಅಲ್ಲಿ ಇಂಥ ಒಂದು ವಾತಾವರಣಕ್ಕೆ ನಾವು ಒಳಗಟ್ಟದಾಗ ತುಂಬಾ ಏನಾಗುತ್ತೆ, ಒಂದು ಸಲ ಎರಡು ಸಲ ಒಂದು ಐದು ಸಲ ನಾವು ನಿರಾಕರಿಸ್ತೀವಿ. ಆದರೆ ಏನಾಗುತ್ತೆ, ನಮ್ಮ ಎಲ್ಲೋ ಒಂದು ಕಡೆ ನಾವು ಪ್ರೆಷರಿಗೆ ಅಥವಾ ಅವರ ಮಾತಿಗೆ ಅಥವಾ ನೀನು ನಿಂಗೆ ಶಕ್ತಿ ಇಲ್ಲ ಅಥವಾ ನೀನು ವೇಸ್ಟು ಹಾಗೆ ಅಂತ ಅವರು ಆ ಥರ ಚುಡಾಯಿಸ್ತಾ ಇರ್ತಾರೆ. ಏನಾಗುತ್ತೆ ಅವಾಗ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಕೂಡ ಜಾರ್ಬಿಡ್ತೀವಿ. ಹಾಗಾಗಿ ಆದಷ್ಟು ಇಂಥ ಒಂದು ಕ್ಲಬ್ ಕಲ್ಚರಿಂದ ಅಥವಾ ನಮ್ಮದು ಏನು ನೈಟ್ ಪಾರ್ಟಿ ಕಲ್ಚರ್ ಇದೆ ಆದಷ್ಟು, ಯಾಕಂದರೆ ಒಮ್ಮೆ ನಮಗೇನಾಗುತ್ತೆ ಅಲ್ಲಿ ಹೋದ್ಮೇಲೆ ನಮ್ಮ ಒಂದು ನಿಯಂತ್ರಣ ಆದಷ್ಟು ತಬ್ಬಿಡುತ್ತೆ. ಹಿಂಗೆ ಅಲ್ಲಿ ಅಲ್ಲಿ ಹೋಗೋ ಮುಂಚೆನೇ ನಾವು ಆದಷ್ಟು ತಡೆಗಟ್ಟದೆ ಇದು ಭಾರಿ ಒಳ್ಳೆಯದು. ಇನ್ ಕೇಸ್ ಹೋದರೂ ಕೂಡ ಆದಷ್ಟು ನಮ್ಮನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ನಮಗೆ ಮುಖ್ಯ. ಯಾಕಂದರೆ ನಮಗೆ ನಮ್ಮದೇ ಆದಂಥ ಒಂದು ನೈತಿಕತೆ ಅಥವಾ ಎಥಿಕ್ಸ್ ಅಥವಾ ಮಾರಾಲಿಟಿ ಏನಿದೆ ಅಲ್ಲ ಅದನ್ನು ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ನಾವು ಅದಕ್ಕೆ ಯಾವಾಗಲೂ ಹೇಳ್ತಾರೆ ಸೇ ನೋ ಟು ದೀಸ್ ಡ್ರಗ್ಸ್ ಫಸ್ಟ್ ಟೈಮ್ ಎವ್ರಿ ಟೈಮ್ ಅಂತ. ಹಾಗಾಗಿ ಆದರೆ ಅದೇ ನನ್ನ ಒಂದು ಏನು ಸಜೆಷನ್ ಏನಂದರೆ ಅಲ್ಲಿ ಅಲ್ಲಿ ಹೋಗೋಕ್ಕಿಂತ ಅಲ್ಲಿ ಟ್ರ್ಯಾಪ್ ಆಗೋದಕ್ಕಿಂತ ಅಲ್ಲಿ ಹೋಗದಿರೋದೇ ಒಳ್ಳೆಯದು ಅಂತ ನನ್ನ ಒಂದು ಅಡ್ವೈಸ್.
1: ಖಂಡಿತ ಸರ್. ಇವತ್ತಿನ ಟಾಪಿಕ್ಗೆ ಬರೋಣ ಅಂದರೆ ನಶಾಮುಕ್ತ ಯುವ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಇದೊಂದು ಆ್ಯಕ್ಚುಲಿ 2020 ನಮ್ಮ ಭಾರತ ಸರ್ಕಾರ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಇದೊಂದು ಮಿನಿಸ್ಟ್ರಿಯಿಂದ ನಮ್ಮ ಭಾರತ ಸರ್ಕಾರ ಒಂದು 2020 ನಶಾಮುಕ್ತ ಭಾರತ ಅಭಿಯಾನ ನ ಶುರು ಮಾಡಿತ್ತು. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ದೇಶದಲ್ಲಿ ಕಂಡುಬರುವಂಥ ಇದು ಮಾದಕ ವಸ್ತುವಿನ ವ್ಯಸನದಿಂದ ಆಗುವಂಥ ತೊಂದರೆಗಳಿಗೆ ಬೇರೆ ಬೇರೆ ಥರದ ಹಂತದಲ್ಲಿ ಬೇರೆ ಬೇರೆ ಇನಿಷಿಯೇಟಿವ್ಸ್ನ ತಗೊಳ್ಳುವಂಥದ್ದು ಶುರುವಾಗಿತ್ತು. ಆದರೆ ಇತ್ತೀಚೆಗೆ ಇನ್ನೂ ಅದರಲ್ಲಿ ತಡೆಗಟ್ಟುವಂಥ ಜಾಸ್ತಿ ಸಾಧ್ಯ ಆಗಲಿಲ್ಲ. ಅದರಲ್ಲಿ ಬೇಸಿಸ್ ಮೇಲೆ ನಮ್ಮ ಕೇಂದ್ರ ಸರ್ಕಾರ ಮುಖ್ಯ ಅದು ಕೂಡ ಮುಖ್ಯವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಡಾಕ್ಟರ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ಒಂದು 15 ದಿನ ಹಿಂದೆ 2 ಆಗಸ್ಟಿಂದ ಇದೊಂದು ಅಪ್ಡೇಟೆಡ್ ಜನ ಆಂದೋಲನ ಅಂತ ನಾವು ಹೇಳ್ತೀವಿ. ಇದನ್ನು ನಶಾಮುಕ್ತ ಯುವ ಅಂತ ಕಾರ್ಯಕ್ರಮವನ್ನು ಲಾಂಛನ ಮಾಡಿದ್ದಾರೆ. ಇಲ್ಲಿ ಸುಮಾರು 20 ಕೋಟಿ ಮಕ್ಕಳನ್ನು ಉದ್ದೇಶ ಮಾಡಿದ್ದಾರೆ ಮೋದಿಯವರು ಡೈರೆಕ್ಟಾಗಿ. ಸೊ ಇದರಲ್ಲಿ ಏನಂದರೆ ಈ ಒಂದು ಈ ಕಾರ್ಯಕ್ರಮದಲ್ಲಿ ಮುಂದಿನ 100 ವಾರಗಳಲ್ಲಿ 100 ವೀಕ್ಸ್ ಪ್ರೋಗ್ರಾಮ್ ಇದು. ಸೊ ಮುಂದಿನ 3 ವಾರಗಳಲ್ಲಿ ಪ್ರತಿ ಭಾನುವಾರ ಒಂದಲ್ವಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು. ಇದೊಂದು ಸ್ಪೋರ್ಟ್ಸ್ ಇವೆಂಟ್ ಇರ್ಬೋದು, ವಾಕೆಥಾನ್ ಇರ್ಬೋದು, ಅಥವಾ ರನ್ನಿಂಗ್ ಇರ್ಬೋದು, ಅಥವಾ ಯಾವುದೇ ಕಲ್ಚರಲ್ ಇವೆಂಟ್ಸ್ ಇರ್ಬೋದು, ಅಥವಾ ಸೋಷಿಯಲ್ ಇವೆಂಟ್ಸ್ ಇರ್ಬೋದು, ಅಥವಾ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಬೇರೆ ಬೇರೆ ಥರದ ಅಥವಾ ನುಕ್ಕಡ್ ನಾಟಕ ಇರ್ಬೋದು, ರೋಲ್ ಪ್ಲೇ, ಸ್ಟ್ರೀಟ್ ಪ್ಲೇ, ಇದರ ಮುಖಾಂತರ ಜನರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ನಡೆಯುವಂಥದ್ದು. ಅಂದರೆ ಇನ್ನು ಮುಂದಿನ 100 ವಾರಗಳಲ್ಲಿ ನಮ್ಮ ದೇಶವನ್ನು ಡ್ರಗ್ ಫ್ರೀ ಇಂಡಿಯಾ ಮಾಡುವಂಥ ಉದ್ದೇಶನೇ ಈ ನಶಾಮುಕ್ತ ಯುವ ಫಾರ್ ವಿಕ್ಸಿತ್ ಭಾರತ್.
1: ಸ್ನೇಹಿತರೆ, ಇದು KLE ವೇಣುಧ್ವನಿ 90.4 FM ನೇರ ಫೋನ್ ಇನ್ ಕಾರ್ಯಕ್ರಮ ನಶಾಮುಕ್ತ ಯುವ ಫಾರ್ ವಿಕ್ಸಿತ್ ಭಾರತ್. ಈ ಒಂದು ವಿಷಯದ ಕುರಿತು ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ ಮಾಡಿ ಭಾಗವಹಿಸಿ ತಾವು ಕೇಳೋ ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿ ಉತ್ತರವನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ ಅವರು.
3: ಸರ್, ಇಸ್ ನಶಾಮುಕ್ತ ಯುವ ಔರ್ ವಿಕಸಿತ ಭಾರತ್ ಅಭಿಯಾನ್ ಜೊ ಹೈ ಇಸ್ಕೆ ಬಾರೇ ಮೇ ತೋ ಆಪ್ನೆ ಬತಾಯಾ, ಬಟ್ ಇಸ್ ಅಭಿಯಾನ್ ಕಾ ಮುಖ್ಯ ಉದ್ದೇಶ್ ಕ್ಯಾ ಹೈ?
2: जैसे मैंने आपको पहले बताया कि आजकल हमारे भारत में कई देशों में और मुख्य स्तर से भारत में आजकल मादक वस्तु का जो सेवन है वो बहुत बहुत ज़्यादा हो रहा है. एक 2019 में एक बहुत बड़ा एक सर्वे हुआ था.
3: अच्छा.
2: भारत देश में टू नो द मैग्नीट्यूड ऑफ सब्सटेंस अब्यूज, हमारे देश में किस किस तरह के मादक वस्तु का सेवन होता है और उससे कितने लोग पीड़ित हैं.
3: अच्छा.
2: तो एक बहुत बड़ा सर्वे हुआ था. तो इसका रिजल्ट देखने से पता चलता है कि हमारे देश में करीबन 16 करोड़ लोग अल्कोहल से पीड़ित है, 3 करोड़ लोग कैनिबस से पीड़ित है, ओपियोइड से पीड़ित है, गांजा.
3: अच्छा.
2: और बस कैनिबिस सारे करीबन 1 से 2 करोड़ लोग इससे पीड़ित है. तो इसमें महिला भी है, पुरुष भी है, बच्चे भी है, बड़े लोग भी है. तो ये एक करीबन हमारे देश के अराउंड 10-15% लोग किसी ना किसी मध्य व्यसनी से हम पीड़ित हैं. तो ये बहुत बड़ा नंबर है.
1: Yes.
2: और इसकी वजह से क्या होता है, हमारा सारा फिजिकल हेल्थ हो सकता है, मेंटल हेल्थ हो सकता है, सोशल हेल्थ हो सकता है और स्पिरिचुअल हेल्थ, ये सारा हेल्थ हमारा नो डिस्टर्ब होने का चांसेस है. तो इसकी वजह से भारत सरकार ने बहुत सारे इनिशिएटिव्स को लिया है. तो इस वजह से उन्होंने मेनली जो उन्होंने ये कार्यक्रम किया है नशा मुक्त भारत अभियान, और जो अभी रिसेंटली नशा मुक्त युवा, क्योंकि युवा लोग इसके बहुत सारे पीड़ित हो रहे हैं. हम देखते हैं आजकल के युवा, उसे भी हम जो जनजी बोलते हैं, आजकल नो नए नए एडिक्शंस हो रहे हैं. जो पहले हमारा अल्कोहल था, कैनिबिस था, ओपियोड्स था, या कोई पेन किलर्स थे, स्लीपिंग पिल्स थे, या अलग अलग थे. आजकल के बच्चों में बहुत सारे नए नए एडिक्शंस हो रहे हैं, उसमें से सिंथेटिक और केमिकल बेस्ड एडिक्शंस हो रहे हैं. उसमें MDMA करके बोलते हैं, LSD करके बोलते हैं, केटामिन ड्रग यूज़ करके बोलते हैं. तो ये आजकल के नए नए एडिक्शंस हैं. ये इसमें केमिकल से और सिंथेटिक से बने हुए होते हैं और बहुत ईजी से अवेलेबल होते हैं, और इसका कॉस्ट भी थोड़ा कम रहता है.
3: अच्छा.
2: तो इसकी वजह से क्योंकि बहुत ईजी से अवेलेबल है, कॉस्ट भी कम है, तो आजकल के बच्चे इसके एडिक्शन हो जाते हैं. तो और इवन बहुत सारे इनहेलेंट्स, इवन आजकल के गम हो सकते हैं, फेविकॉल हो सकता है, या पेट्रोल डीजल, इसका भी इनहेलेशन करके, और कुछ लोग तो उसको खाते भी हैं. तो आजकल के ये नो रिलेटिवली नया ट्रेंड है. तो आजकल के नया स्पेशली सिंथेटिक और जो केमिकल बेस्ड ड्रग्स है, तो ये आजकल बहुत ज़्यादा हम देखते हैं, अपार्ट फ्रॉम द अदर जो हम देखते हैं. तो इसकी वजह से हमको बहुत बहुत नो मेजर्स लेना पड़ेगा, बहुत नो बड़े तरीके से इसका आयाम से हमको इसको प्रिवेंट करने से हम देश को इस पीड़ा से दूर रख सकते हैं.
3: करेक्ट सर. तो युवाओं को इस अभियान का महत्वपूर्ण हिस्सा बनाना क्यों ज़रूरी है?
2: क्योंकि जैसे मैंने आपको बोला, ये जो प्रॉब्लम है ज़्यादातर हम देखते हैं कि युवाओं में शुरू होता है. जो शुरुआत होती है तकरीबन अराउंड 60-70% जो शुरुआत होती है वो युवा में, या पहली बार जो वो एक्सपीरियंस करते हैं वो 10-20 ईयर्स के बीच में होता है. तो बहुत इजी से वो एडिक्ट हो जाते हैं. मैंने जैसे फ्रेंड्स के प्रेशर से या पार्टी कल्चर से या कुछ नया ट्राई करेंगे करके.
3: अच्छा.
2: एक नया जोश रहता है उनको भी. तो या फ्रेंड्स के प्रेशर के वजह से वो स्टार्ट करते हैं और उनका दिमाग भी ऐसा है, मतलब बहुत एंग्शियस रहता है कि कुछ ना कुछ इसमें ऐसा क्या है, इसमें बहुत प्लेजर है, मिलता है, खुशी मिलता है, एंड बहुत सारे एक नया लोग को लेके जाता है करके. बहुत सारे लोगों को ये नो रॉन्ग नोशन है. तो इसकी वजह से ये लोग बहुत इजी से उसके नो शिकार हो जाते हैं. तो क्योंकि वो मेन फोकस हमारा या ज़्यादा पीड़ित युवा लोग रहते हैं, इसलिए ये जो कार्यक्रम है ये इसका फोकस भी ज़्यादा, इसलिए बहुत सारे ऑनलाइन प्रोग्राम्स है. डायरेक्टली सभी कॉलेज के मुखांतर से, बहुत ऑर्गेनाइजेशन के मुखांतर से, एनजीओ के मुखांतर से नरेंद्र मोदी जी ने डायरेक्ट युवाओं से बात किया और सबसे एक प्लेज भी लिया, एक प्लेज भी था कि नशा, कि हम नशे में भागीदार नहीं रहेंगे, इससे दूर

0: या जो फ्रेंड्स मिलते हैं, तो क्या होता है चार पांच लोग अगर वो व्यसन करते हैं तो ये भी नो एडिक्ट हो जाते हैं, ये भी इन्फ्लुएंस, बहुत सारे इन्फ्लुएंस होते हैं। वो बोलते हैं बहुत मज़ा आ रहा है, अच्छा लग रहा है, हम बहुत खुश है, हम हाँ ना एक नया वर्ल्ड को लेके जा रहा है, तो तुम भी ट्राई करो। तो क्या कुछ लोग उसको एक दो बार अवॉइड करते हैं।
1: हम कंटिन्यू करेंगे सर, एक कॉलर ज्वाइन हो रहे हैं। हेलो
2: हेलो,
1: हाँ नमस्कार।
2: हाँ नमस्कार मैडम,
1: तमे सरो
2: साइमन अंत रे।
1: हाँ
3: ಸೈಮನ್ ಅವರೇ,
2: ನಮಸ್ಕಾರ ಸರ್.
3: ನಮಸ್ಕಾರ, ಪ್ರಶ್ನೆಯನ್ನ ಕೇಳಿ ವೈದ್ಯರೊಂದಿಗೆ ಮಾತನಾಡಿ ಸೈಮನ್ ಅವರೇ.
2: ಮಾತನಾಡ್ತೀನಿ ಸರ್.
3: ಎಸ್ ಮಾತನಾಡಿ.
2: ಈಗ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಸರ್, ಈಗ ಹಳೆ ಹರೆಯ ಹುಡುಗರು ಎಲ್ಲ ಇದೇ ವ್ಯಸನಕ್ಕೆ ಗುರಿ ಆಗ್ತಾ ಇದಾರೆ, ಕರೆ ಅವ್ರಿಗೆ ನಾವು ಹೆಂಗ್ ಗೈಡೆನ್ಸ್ ಮಾಡ್ಬೋದು ಸರ್? ಏನಾದ್ರು ನಶಮುಕ್ತಿ ಕೇಂದ್ರ ಈ ಕಡೆ ಬೆಳಗಾಮಲ್ಲಿ ಇದಾವ?
0: ಸೈಮನ್ ಅವರೇ, ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ. ಯಾಕಂದರೆ ನಮಗೆ ಆದಷ್ಟು ನಾವು ನಮ್ಮ ಮಕ್ಕಳನ್ನ ಈ ಒಂದು ವ್ಯಸನದಿಂದ ದೂರ ಇರುವಂಥ ಪ್ರಯತ್ನ ನಾವು ಕೂಡ ಮಾಡುವಂಥದ್ದು. ಅವರ ಒಂದು ನಡವಳಿಕೆ ಅಥವಾ ಅವರ ಬಿಹೇವಿಯರ್ನ ನಾವು ನೋಡುವಂಥದ್ದು, ಸಣ್ಣ ಸಣ್ಣ ವಿಷಯಕ್ಕೆ ಅವ್ರು ಸಿಟ್ಟು ಮಾಡಿಕೊಂಡ್ರೆ ಅಥವಾ ಎಲ್ಲ ನಮ್ಮನ್ನೆಲ್ಲನೂ ಮುಚ್ಚುಮರೆ ಮಾಡ್ತಾ ಇದ್ದಾರೆ, ಅಥವಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಸರಿಯಾದ ಜೀರ್ಣ ಆಗ್ತಾ ಇಲ್ಲ, ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ಕಣ್ಣು ತುಂಬ ಕೆಂಪಾಗ್ತಾ ಇದೆ, ಅಂಥದ್ದಲ್ಲೇ ಅವರ ಬಿಹೇವಿಯರ್ಸ್ ನಾವು ನೋಡ್ಕೋಬೇಕಾಗುತ್ತೆ. ಆಮೇಲೆ ಆದಷ್ಟು ಅವರ ಈ ಥರ, ಯಾಕಂದರೆ ನಾವು ನೋಡಿದ ಪ್ರಕಾರ ಒಂದು 70-80% ಮಕ್ಕಳು ಇದಕ್ಕೆ ಚಿಕಿತ್ಸೆಗೆ ಒಳಗೆ ಆಗೋದಿಲ್ಲ, ವ್ಯಸನಕ್ಕೆ ಗುರಿ ಆಗಿರ್ತಾರೆ, ಆದರೆ ಚಿಕಿತ್ಸೆ ಪಡ್ಕೊಳ್ಳೋದಿಲ್ಲ. ಸೊ ಯಾಕಂದರೆ ಅದು ತುಂಬ ಮುಖ್ಯ. ಯಾಕೆ ಈ ಒಂದು ಅಭಿಯಾನ ಮಾಡಿದಾರಂದರೆ ಪ್ರಾಬ್ಲಮ್ ಇದೆ, ಆದರೆ ಈ ಪ್ರಾಬ್ಲಮ್ಗೆ ಯಾರೂ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇಲ್ಲ, ಯಾಕಂದರೆ ಚಿಕಿತ್ಸೆ ಲಭ್ಯ ಕೂಡ ಇರುತ್ತೆ. ನೀವು ಕೇಳಿದಾಗೆ ಒಂದು ಏನು ರಿಹಾಬಿಲಿಟೇಷನ್ ಸೆಂಟರ್ ಏನಿದೆ ನಮ್ಮ ಈ ಒಂದು ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಕೂಡ ಇದೆ, ಎಳ್ಳೂರಿನ ಒಂದು ಕೆಎಲಿ ಸೆಂಟಿನರಿ ಹಾಸ್ಪಿಟಲ್ ಕೂಡ ಲಭ್ಯ ಇದೆ. ಅದೇ ರೀತಿ ನಮ್ಮ ಎಳ್ಳೂರಲ್ಲಿದೆ, ಆಮೇಲೆ ನಮ್ಮ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಇದೆ, ಅದೇ ರೀತಿ ಶಹಾಪುರದಲ್ಲಿ ನಮ್ಮ ಏನು ಆಯುರ್ವೇದ ಆಸ್ಪತ್ರೆ ಇದೆ, ಅದರಲ್ಲೂ ಕೂಡ ಸ್ಪೆಷಲಿಸ್ಟ್ ಇದ್ದಾರೆ, ಅದಕ್ಕೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳು ಲಭ್ಯ ಇದೆ. ಸೊ ನೀವು ಯಾವುದೇ ಒಂದು ಸೈಕ್ಯಾಟ್ರಿ ಅದರಲ್ಲಿ ಮುಖ್ಯವಾಗಿ ಡಿ ಅಡಿಕ್ಷನ್ ಸೆಂಟರ್ ಅಂತ ಇರುತ್ತೆ, ನೀವು ರಿಸೆಪ್ಷನ್ನಲ್ಲಿ ನೀವು ಕೇಳಿದ್ರೆ ಅಥವಾ ನೀವು ಸೈಕ್ಯಾಟ್ರಿ ಓ ಪಿ ಡಿಗಳಲ್ಲಿ ನೀವು ಭೇಟಿಯಾದರೆ ಖಂಡಿತ ಅಲ್ಲಿ ನಿಮಗೆ ಮಾರ್ಗದರ್ಶನ ನೀಡ್ತಾರೆ. ಆಮೇಲೆ ಅಲ್ಲಿ ಕೂಡ ಅಷ್ಟೇ ಓ ಪಿ ಡಿ ಬೇಸಿಸ್ ಮೇಲೆ ಕೂಡ ಟ್ರೀಟ್ಮೆಂಟ್ ಲಭ್ಯ ಇದೆ. ಅದೇ ರೀತಿ ನೀವು ಅಲ್ಲಿ ಅಡ್ಮಿಟ್ ಕೂಡ ಆಗಿ ತುಂಬ ಸಿವಿಯರ್ ಇದೆ, ತುಂಬ ತೊಂದರೆ ಜಾಸ್ತಿ ಇದೆ ಅವರಿಗೆ, ವ್ಯಸನ ತುಂಬಾ ಸಿವಿಯರ್ ಆಗಿದ್ದರೆ ಅಲ್ಲಿ ಒಂದು ವಾರ 10 ದಿನ ಅಡ್ಮಿಟ್ ಆಗಿ ಕೂಡ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಸೌಲಭ್ಯಗಳಿದೆ ಖಂಡಿತ.
2: ಯಾಕಂದರೆ
0: ಇದೆ ಒಂದು ಸ್ವಲ್ಪ, ಯಾಕಂದರೆ ಇದೊಂದು ಇದಿರೋದ್ರಿಂದ, ಆದರೆ ಇದು ಜಾಸ್ತಿ ಇರೋದಿಲ್ಲ, ಮಿನಿಮಲ್ ಚಾರ್ಜಸ್ ಇರುತ್ತೆ. ಅಂದರೆ ಮೆಡಿಸಿನ್ಸ್ ಇರ್ಬೋದು ಅಥವಾ ನಿಮ್ಮ ಎಲ್ಲಿ ಯಾವ ವಾರ್ಡಲ್ಲಿ ಇರ್ತೀರಿ ಆ ವಾರ್ಡ್ ಬೇಸಸ್ ಮೇಲೆ ಒಂದು ಮಿನಿಮಲ್ ಚಾರ್ಜಸ್ ಇರುತ್ತೆ. ಆದರೆ ಅದರಿಂದ ಆಗುವಂಥ ಲಾಭ ಏನಿದೆಲ್ಲ ಈ ಒಂದು ದುಡ್ಡಕ್ಕಿಂತ ಜಾಸ್ತಿ ನಿಮಗೆ ಅದರ ಸೌಲಭ್ಯಗಳು ಖಂಡಿತ ಸಿಗುತ್ತೆ. ಎಲ್ಲ ರೀತಿಯ ಒಳ್ಳೆಯ ನಿವೃತ್ತ ವೈದ್ಯರಿದ್ದಾರೆ, ನಮ್ಮೆಲ್ಲ ಥರ ಒಳ್ಳೆ ಫೆಸಿಲಿಟೀಸ್ ನಮ್ಮ ಕೆಲಿ ಲಭ್ಯ ಇದೆ. ಇದರ ಉಪಯೋಗ ಆದಷ್ಟು ಜನರು ಪಡ್ಕೊಳ್ಬೇಕು. ಯಾಕಂದರೆ ಮುಖ್ಯವಾಗಿ ಮಕ್ಕಳಿರ್ಬೋದು ಅಥವಾ ನಾವು ತುಂಬಾ ಸೋಷಿಯಲ್ ಸ್ಟಿಗ್ಮಾ ಇದೆ, ಇದನ್ನು ನಾವು ಬೇರೆಯವರೇನೆ
2: ಸರ್, ಈಗ ಕಳೆದ ವಾರ ನ್ಯೂಸ್ನಲ್ಲಿ ನಾವು ಕೇಳಿದ್ದೀವಿ, ವಿಮಾನ ಚಾಲಕನು ಒಮ್ಮಿಗೆ 300 meter ಫ್ಲೈಟ್ ಕೆಳಗೆ ತಗೊಂಡ್ಬಂದಿದ್ದ.
0: ಹೌದು ಹೌದು,
2: ದೇವ್ರ ಕೃಪೆಯಿಂದ ಬಚಾವ್ ಆದ, ಅವನು ಚೆಕಪ್ ಮಾಡಿದ್ರೆ ಗಾಂಜಾ ನಶೆ ಮಾಡಿದ್ದ ಸರ್.
0: ಹೌದು ಹೇಳಿದಲ್ಲ, ಎಲ್ಲದರಲ್ಲಿ ಈ ರೋಡಲ್ಲಿ ಏರಲ್ಲಿ ವಾಟರಲ್ಲಿ ಎಲ್ಲ ಕಡೆ ನಶೆ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಏನಂದರೆ ಇದು ಈ ಒಂದು ತೊಂದರೆ ನಮಗೆ ಕೂಡ ಎಷ್ಟೋ ಥರ ಆಕ್ಸಿಡೆಂಟ್ಸ್ ಇರ್ಬೋದು ಅಥವಾ ಏನಾದರೂ ಒಂದು ಇದು ಮರ್ಡರ್ಸ್ ಇರುತ್ತೆ ಅಥವಾ ಫೈಟಿಂಗ್ಸ್ ಇರುತ್ತೆ, ಎಷ್ಟೋ ಸಲ ಇದೊಂದು ವ್ಯಸನದಿಂದ ಒಳಗಾಗುವಂಥ ಜನರು ಇದರ ಪಾಲ್ಗೆ ಆಗ್ತಾರೆ. ಹಾಗಾಗಿ ಇದರಿಂದ ಬೇರೆ ಬೇರೆ ತರಹದ ತೊಂದರೆ ಕೂಡ, ಲೀಗಲ್ ಆಸ್ಪೆಕ್ಟ್ ಕೂಡ ತೊಂದರೆ ಇರುತ್ತೆ, ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ಗಳಿರುತ್ತೆ, ಅಥವಾ ಏನು ಸೆಲ್ಫ್ ಹಾರ್ಮ್ ಇರ್ಬೋದು ಅಥವಾ ಮರ್ಡರ್ಸ್ ಇರ್ಬೋದು ಅಥವಾ ಯಾವುದೇ ಥರದ ಜಗಳ ಆಗಲಿಕ್ಕೆ ಕೂಡ ಈ ಒಂದು ಕಾರಣ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇನೆ.
2: ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್, ನೀವು ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಿಮ್ಮ ಪಾರ್ಟಿಸಿಪೇಷನ್ಗೆ ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್.
3: ಸೈಮನ್ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದ. ತಾವು

0: ಭಾಗವಹಿಸಿ ಸ್ನೇಹಿತರೆ, ಇದು KLE ವೇಣುಧ್ವನಿ 90.4 FM ನೇರ ಫೋನ್ ಇನ್ ಕಾರ್ಯಕ್ರಮ ನಶಾ ಮುಕ್ತ ಯುವ ಫಾರ್ ವಿಕ್ಸಿತ್ ಭಾರತ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಪ್ರಾಚಾರ್ಯರು ಮತ್ತು ವೈದ್ಯಕೀಯ ನಿರ್ದೇಶಕರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ ಅವರು. ಕಾರ್ಯಕ್ರಮದಲ್ಲಿ ತಮ್ಮ ಭಾಗವಹಿಸುವಿಕೆ ಹಾಟ್ಲೈನ್ ಸಂಖ್ಯೆ ಮುಖಾಂತರ ಕರೆ ಮಾಡಿ 9019904904 ಈ ನಂಬರ್ ಮೇಲೆ ಕರೆ ಮಾಡಿ ಪ್ರಶ್ನೆಯನ್ನು ಕೇಳಿ. ವಿಷಯ ಮತ್ತೊಮ್ಮೆ, ನಶಾ ಮುಕ್ತ ಯುವ ಫಾರ್ ವಿಕಸಿತ್ ಭಾರತ್. ಸರ್, ಈಗ ಪಾಲಕರಿಗೆ, ವೈದ್ಯರಾದ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಅವರ ಮಕ್ಕಳು ನಶಾ ಅದರ ಒಳಗೆ ಹೋಗಿದ್ದಾರೆ, ಲಕ್ಷಣ ಏನಾದ್ರು ಅವ್ರಿಗೆ ಗೊತ್ತಾಗಬೇಕಲ್ಲ, ಏಕೆಂದರೆ ಬಹಳಷ್ಟು ಹುಡುಗರು, ಯುವಕ ಯುವತಿಯರು ಅವರು ಮಾಡೋ ನಶಾ ಮನೆಯಲ್ಲಿ ಗೊತ್ತಾಗಲಾರದಂತೆ ಮಾಡ್ತಿರ್ತಾರೆ ಗೋಪನೀಯವಾಗಿ, ಅದ್ರ ಬಗ್ಗೆ ಸರ್?
1: ಖಂಡಿತ, ಯಾಕಂದರೆ ಈ ಒಂದು ಪಾಲಕರ ಒಂದು ಪಾತ್ರ ತುಂಬ ಮುಖ್ಯ ಆಗುತ್ತೆ ಇದರಲ್ಲಿ. ಪಾಲಕರಿರ್ಬೋದು, ಪೋಷಕರಿರ್ಬೋದು, ಐವನ್ ಸ್ಕೂಲಲ್ಲಿ ಇರುವಂಥ ಟೀಚರ್ಸ್ಗಳು ಕೂಡ ಕೆಲವೊಮ್ಮೆ ಇದರ ಮುಖ್ಯ ಪಾತ್ರಗಳನ್ನು ಆಗುವಂಥದ್ದಿರ್ತದೆ. ಯಾಕೆ ಅಂದರೆ ಅವರಲ್ಲಿ ಮುಖ್ಯವಾಗಿ ನಡವಳಿಕೆಯ ಒಂದು ಡಿಫ್ರೆನ್ಸ್, ಅಂದರೆ ಬಿಹೇವಿಯಲ್ ಡಿಫ್ರೆನ್ಸ್ ಆಗುತ್ತೆ. ಏನು, ಮುಂಚೆ ತುಂಬ ಚೆನ್ನಾಗಿ ಜನರ ಜೊತೆ ಮಾತಾಡ್ತಾ ಇದ್ರು, ತುಂಬ ಚೆನ್ನಾಗಿ ಬೆರೀತಾ ಇದ್ರು, ತಂದೆ ತಾಯಿ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಈಗ ಆದಷ್ಟು ರೂಮಲ್ಲೇ ಇರ್ತಾರೆ, ಹೊರಡೆ ಬರೋದಿಲ್ಲ, ಅಥವಾ ಟೈಮ್ ಟೈಮಿಗೆ ಊಟ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ, ಅಥವಾ ಏನೇ ಸುಳ್ಳು ಹೇಳ್ತಾ ಇದ್ದಾರೆ, ಅಥವಾ ಕೆಲವೊಮ್ಮೆ ದುಡ್ಡನ್ನು ಕದೀತಾ ಇದ್ದಾರೆ. ಇದನ್ನೆಲ್ಲ ಎಲ್ಲೋ ಒಂದು ಕಡೆ ನಮಗೆ ಗಮನಕ್ಕೆ ಬಂದಾಗ ಖಂಡಿತ ಏನೋ ಒಂದು ಕಡೆ ಕೆಲವೊಮ್ಮೆ ನಾವು ಅದನ್ನು ಸ್ವಲ್ಪ ನಾವು ಪೊಲೀಸ್ ಅಥವಾ CID ಥರನೂ ಆಗಬೇಕಾಗತ್ತೆ. ಸೊ ಅವರ ಒಂದು ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಅವರ ಫೋನ್ ಯಾರೆಲ್ಲ ಜೊತೆ ಮಾತಾಡ್ತಿದ್ದಾರೆ, ಅವರನ್ನು ಒಂದು ಡೌಟ್ ಪಡುವಂಥದ್ದು ಅಂತಲ್ಲ, ಆದರೆ ಸ್ವಲ್ಪ ನಾವು ಕೂಡ ಕೆಲ ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಈ ಒಂದು ಪ್ರಾಬ್ಲಮನ್ನು ನಾವು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅವರ ಮೇನಾಗಿ ಅವರು ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಊಟ ಮಾಡೋದಿಲ್ಲ, ಅಥವಾ ನಿಮಗೆ ಹೇಳಿದಾಗೆ ಅಲ್ಲಿ ತುಂಬ ಲೇಟಾಗಿ ಬರ್ತಾ ಇರ್ತಾರೆ, ಅಥವಾ ಕಣ್ಣಿಂದ ಕಣ್ಣು ಇಟ್ಕೊಂಡು ಡೈರೆಕ್ಟ್ ಐ ಟು ಐ ಕಾಂಟ್ಯಾಕ್ಟ್ ಇರೋದಿಲ್ಲ, ಅಥವಾ ಕಣ್ಣು ತುಂಬ ಕೆಂಪಾಗಿರುತ್ತೆ, ಅಥವಾ ಅವರ ಬಾಯಲ್ಲಿ ವಾಸನೆ ಬರುವಂಥದ್ದು, ಅಥವಾ ಕೆಲವೊಮ್ಮೆ ಅದರ ಪ್ಯಾಕೆಟ್ಗಳು ಅವರ ಬಟ್ಟೆಯಲ್ಲಿ ಅಥವಾ ಶರ್ಟಲ್ಲಿ ಪ್ಯಾಂಟಲ್ಲಿ ನಾವು ಕೆಲವೊಮ್ಮೆ ಕೂಡ ನಾವು ಕಾಣ್ಬೋದು. ಹಾಗಾಗಿ ಇಂಥ ಯಾವುದೇ ಒಂದು ಸೂಕ್ಷ್ಮವಾಗಿ ನಿಮಗೆ ಅನಿಸಿದ್ರೆ ಅವ್ರ ಜೊತೆ, ಯಾಕಂದರೆ ನೀವು ಡೈರೆಕ್ಟಾಗಿ ತೊಗೋತಿದ್ದೆ ಅಂತ ಹೇಳಿದ ತಕ್ಷಣ ಅವರು ರೆಬೆಲ್ ಆಗಿಬಿಡ್ತಾರೆ, ಅವ್ರು ತುಂಬ ನಿಮಗೆ ಮಾತಿನ ಕೇಳ್ಕೊಳ್ಳೋದಿಲ್ಲ. ಹಾಗಾಗಿ ಅವ್ರನ್ನ ಒಂದು ಸ್ವಲ್ಪ ಕಾನ್ಫಿಡೆನ್ಸಾಗಿ ತೊಗೊಂಡು ಅವರಿಗೆ ಒಂದು ಅವರಿಗೆ ಒಂದು ಗೈಡೆನ್ಸಾಗಿ ನೀವು ಜೊತೆಗಿದ್ದರೆ ಖಂಡಿತ ಈ ಒಂದು ಪ್ರಾಬ್ಲಮಿಂದ ಹೊರಡಬಲಿಕ್ಕೆ ಸಾಧ್ಯ ಆಗುತ್ತೆ.
0: ಒಟ್ಟಾರೆ ಪಾಲಕರು CID ಆಗಬೇಕು ಅವರ ಮಕ್ಕಳ ಈ ಒಂದು ವಿಷಯ ತಾವು ಚೆನ್ನಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಈಗ ಬಹಳ ಮುಖ್ಯವಾಗಿ ವಿಲ್ ಪವರ್ ಬಗ್ಗೆ ಮಾತನಾಡೋಣ. ಈ ಒಂದು ವಿಷಯವನ್ನು ವ್ಯಸನದಿಂದ ಹೊರಗೆ ಬರಲಿಕ್ಕೆ ವೈದ್ಯರಾದ ನೀವು ವಿಲ್ ಪವರ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಖಂಡಿತ, ಏನಂತೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಈ ಒಂದು ಪ್ರಾಬ್ಲಮ್ಗೆ ಪಿಲ್ಲಿಂದ ಆಗೋದಿಲ್ಲ, ವಿಲ್ಲಿಂದ ಆಗತ್ತೆ ಅಂತ. ಪಿಲ್ ಅಂದರೆ ಮೆಡಿಸಿನ್, ಟ್ಯಾಬ್ಲೆಟ್. ಬರೀ ಪಿಲ್ ಅಥವಾ ಬರೀ ಮೆಡಿಸಿನ್ಸಿಂದ ಈ ಒಂದು ಪ್ರಾಬ್ಲಮ್ ಇದೆ ಖಂಡಿತ ಹೊಡೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವೇನು ನೋಡ್ತೀವಿ ಅಂದರೆ ಸ್ವಲ್ಪ ಟೈಮ್, ಒಂದು ವಾರ, ಒಂದು ತಿಂಗಳು, ಒಂದು ಅಥವಾ ಒಂದು 3-4 ತಿಂಗಳು ಅವರು ಅದನ್ನು ಅಡಿಕ್ಷನಿಂದ ದೂರ ಇರ್ತಾರೆ. ಆದರೆ ಮತ್ತೆ ಅಂಥ ಒಂದು ಸಿಚುವೇಶನ್ಗೆ ಬಂದಾಗ ಮತ್ತೆ ಅಡಿಕ್ಟ್ ಆಗ್ತಾರೆ. ಸೊ ಅದಕ್ಕೆ ನಾವು ಇವನ್ ಸೈಕ್ಯಾಟ್ರಿಲ್ ಹೇಳ್ತಾರೆ, ಒನ್ಸ್ ಎ ಪರ್ಸನ್ ಬಿಕಮ್ಸ್ ಅಡಿಕ್ಷನ್ ಹೀ ಇಸ್ ಅಡಿಕ್ಟೆಡ್ ಲೈಫ್ ಲಾಂಗ್ ಅಂತ. ಹಾಗಾಗಿ ಇದರ ಒಂದು ಅಡಿಕ್ಷನ್ ಅದ ಇಂಪ್ಯಾಕ್ಟ್ ಏನಿರುತ್ತೆ ತುಂಬಾ ಜಾಸ್ತಿ ಆಗುತ್ತೆ. ಮತ್ತು ರಿಮೇಷನ್, ಅದರ ಒಂದು ಪುನರಾವರ್ತನೆ ಏನಿದೆಯಲ್ಲ ತುಂಬಾ ಜಾಸ್ತಿ ಆಗುವಂಥದ್ದು. ಹಾಗಾಗಿ ಆದಷ್ಟು ಇದಕ್ಕೆ ಮುಖ್ಯ ಕಾರಣ ನಾವೇನು ಹೇಳ್ತೀವಿ, ವಿಲ್ ಪವರ್. ಏನಾಗುತ್ತೆ ಈ ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಯುವಕರಲ್ಲಿ ನೋಡುವಂಥದ್ದು, ನಮ್ಮಲ್ಲಿ ತಾಳ್ಮೆ ತುಂಬ ಕಮ್ಮಿ ಇದೆ. ನಮಗೆ ಯಾವುದೇ ಥರ ನಿರಾಕರಣೆ ಯಾವ ನಮಗೆ ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಏನೇ ಫೇಲ್ಯೂರ್ ಬಂದರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಹೊಂದ್ಕೊಳ್ಳುವಂಥ ತಾಳ್ಮೆ ನಮಗೆ ತುಂಬಾ ಕಮ್ಮಿ ಆಗಿದೆ. ಸೊ ಇದರ ಒಂದು ಮುಖ್ಯ ಕಾರಣದಿಂದನೇ ನಮಗೆ ವ್ಯಸನಕ್ಕೆ ನಾವು ಒಳಗಾಗ್ತೀವಿ. ಹಾಗಾಗಿ ಮೇಯ್ನಾಗಿ ಏನಂದರೆ ಯಾವುದೇ ಥರ ತೊಂದರೆ ಬಂದರೂ ಕೂಡ ಅದನ್ನು ಎದುರಿಸುವಂಥ ನಮಗೆ ಮನೋಚೇತನೆ ಅಥವಾ ಸೆಲ್ಫ್ ಮೋಟಿವೇಶನ್ ಬೇಕಾಗುತ್ತೆ. ಆಮೇಲೆ ನಾವು ಬೇರೆ ಬೇರೆ ಜನರಲ್ಲನ್ನು ನೋಡಿಕೊಂಡು ನಾವು ಅದರಿಂದ ಹೊರಡಬರಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ನಾವು ಅದನ್ನು ಆಯುರ್ವೇದದಲ್ಲಿ ಕೂಡ ಇದಕ್ಕೆ ಸತ್ವ ಅಂತ ಹೇಳ್ತೀವಿ, ಅಂದರೆ ಮೆಂಟಲ್ ಪವರ್ನ ಸತ್ವ ಅಂತ ಹೇಳ್ತೀವಿ. ಇದರಲ್ಲಿ 3 ಥರದ ಸತ್ವಗಳಂತ ಇರುತ್ತೆ, ಒಂದು ಪ್ರವರ ಸತ್ವ, ಮಧ್ಯಮ ಸತ್ವ ಮತ್ತು ಅವರ ಸತ್ವ ಅಂತ. ಪ್ರವರ ಸತ್ವ ಅಂದರೆ ದೋಸ್ ಹು ಆರ್ ಸೆಲ್ಫ್ ಮೋಟಿವೇಟೆಡ್, ನಿಮಗೆ ಯಾರು ಹೇಳಬೇಕಂತ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳಿರ್ತಾರೆ, ಓದು ಅಂತ ಹೇಳಬೇಕಂತ ಇಲ್ಲ, ಅವ್ರವ್ರ ಪಾಡಿಗೆ ಅವ್ರದ್ದೇ ಪ್ಲಾನ್ ಮಾಡ್ಕೋತಾರೆ, ಓದ್ತಾರೆ, ಅವರಿಗೆ ಏನಾಗಬೇಕು ಅಂತ ಗುರಿ ಕೂಡ ಕರೆಕ್ಟಾಗಿ ಗೊತ್ತಿರುತ್ತೆ, ಅದ್ರ ಪ್ರಕಾರ ಪಾಲ್ತಾರೆ. ಅದು ಪ್ರವರ ಸತ್ವ ಅಂತ ಹೇಳ್ತಾರೆ. ಮಧ್ಯಮ ಸತ್ವ ಅಂತ ನಾವು ಬೇರೆಯವ್ರನ್ನ ನೋಡಿ ನಾವು ಅದೇ ಮೋಟಿವೇಟ್ ಆಗುವಂಥದ್ದು, ಅವರು ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ ಸೊ ನಾವು ಕೂಡ ಮೋಟಿವೇಟ್ ಆಗುವಂಥದ್ದು. ಹಾಗಾಗಿ ಅವರ ಸತ್ವ ಅಂದರೆ ಸೆಲ್ಫ್ ಮೋಟಿವೇಷನ್ ಕೂಡ ಇರೋದಿಲ್ಲ, ಬೇರೆಯವ್ರು ನೋಡಿ ಕೂಡ ಮೋಟಿವೇಟ್ ಆಗೋದಿಲ್ಲ. ಸೊ ಇಂಥವ್ರು ಜಾಸ್ತಿ ಈ ಒಂದು ಮದ್ಯವ್ಯಸನಕ್ಕೆ ಬಲಿಯಾಗ್ತಾರೆ.
0: ಕರೆಯೊಂದು ಬರ್ತಾ ಇದೆ ಡಾಕ್ಟರ್ ಸರ್.
1: ಎಸ್
0: ಹಲೋ.
2: ಹಲೋ
1: ಹೇಳಿ ಮೇಡಮ್.
3: हाँ, वो पूछ रहे कि दो बार वो रिहैबिलिटेशन सेंटर में रख के आए, फिर भी अभी वो कुछ उतना बदलाव नहीं आया
1: है, इसलिए
3: और क्या करें?
1: तो एक एक एक क्या है कि मैंने जैसे पहले आपको पहले बोला कि एक बार वो उसका एडिक्शन होते हैं तो बार बार उनका एडिक्शन होने के चांसेस है, इसलिए उसको कभी कभी थोड़ा ज़्यादा दिन रखना पड़ता है. और उसको फॉलोअप बहुत इम्पॉर्टेंट है. हम जनरली बोलते हैं कि क्यों भारत सरकार ने 100 वार को लिया, क्योंकि हम देखते हैं कि 100 दिन तक अगर वो एडिक्शन से दूर रहते हैं तो एडिक्शन से बाहर हो सकते हैं. तो इसलिए रेगुलर फॉलोअप करना बहुत बहुत आपको भी फॉलोअप करना पड़ता है घर में, और डॉक्टर्स को भी आपको फॉलोअप करना पड़ता है. और अगर आप रिपीटेड फॉलोअप करते हैं एटलीस्ट एक 6 महीना या एक साल तक, तो ये प्रॉब्लम एंड कभी अगर डॉक्टर्स उनको आप मेडिसिंस भी देते हैं उनको तो मेडिसिंस भी लेना है. उसके साथ बहुत सारे ये योगा हो सकता है और वॉकिंग, मेडिटेशन, उनका डाइट, फूड हैबिट्स, ये सारा थोड़ा सा उसमें बदलाव लाने की ज़रूरत है. उनके साथ मिलके अगर आप काम करेंगे तो रिपीटेड जो उनका एडिक्शन्स होता है, रिहैब जो होता है, वो कम हो सकते हैं. तो लॉन्ग टर्म एडमिशन चाहिए होता है, रिपीटेड फॉलोअप चाहिए होता है. एटलीस्ट 3 से 4 महीना अगर रेगुलर आप डॉक्टर के पास जाएंगे तो एडिक्शन को बहुत हद तक कम कर सकते हैं. थैंक यू.
3: थँक्यू सो मच कॉल केल्याबद्दल. आणि तुमच्या मनातही असे काही प्रश्न असतील तर कॉल करा. नंबर आहे 9019904904. केली वेणुधोनी फोन इन लाईव्ह शो आपला सुरू आहे, ज्यामध्ये आजचा विषय आहे नशामुक्त युवा, नशामुक्त भारत. डॉक्टर सुहास कुमार शेट्टी आपल्यासोबत आहेत. सर अभी नशे की बात चल रही है तो नशीले पदार्थों का सेवन अगर युवा पीढ़ी करती है तो फिजिकली और मेंटली कैसे इफेक्ट करता है?
1: मैंने जैसे बोला ये ऐसा एक प्रॉब्लम है. सो जनरली क्या होता है, कोई अगर कोई बुखार हो गया या डायबिटीज़ हो गया तो उस आदमी को ही ज़्यादा वो इफ़ेक्ट करता है. लेकिन ये नशा ऐसा है तो उस ना कि सिर्फ उसी आदमी को बल्कि उसके परिवार को, दोस्तों को, समाज को, देश को पीड़ित करने का ये इफ़ेक्ट करता है. तो ये इसलिए इसका जो इफ़ेक्ट है ना, तो सिर्फ लिमिटेड एक लोग या एक पर्सन को नहीं रहता है, तो सारा सोसाइटी को, सारा कम्युनिटी को, सारा देश या सारा विश्व के इसका इफेक्ट होने वाला है.
3: करेक्ट सर. हम कंटिन्यू करेंगे और एक कॉलर ज्वाइन हो रहे. हेलो.
4: हेलो नमस्कार.
3: हाँ नमस्कार, आपका नाम?
4: मी सविता किलेकर, बैकग्राउंड बोलते.
3: हाँ मैडम, आपका प्रश्न विचारा.
4: आज की पीढ़ी नशा की म्हणजे व्यसनाधीन होत आहे, त्याला पेरेंट्स सरकार पण जबाबदार आहे काय, आणि त्यातून कसं वाचवायचं मुलांना?
3: हाँ, उनका सवाल ये है कि इतना जो नशा बढ़ रहा है आजकल के युवाओं में, तो उसको फ्रेंड सर्कल जिम्मेदार है क्या, और अगर है तो उससे कैसे बचाया जाए?
1: मैंने पहले आपको बोला कि आजकल के जो हमारे नौजवान हैं या युवा है, बहुत बहुत ज़्यादा इन्फ्लुएंस अपने फ्रेंड्स की वजह से होते हैं. तो 100% एक मेन रीज़न है उनके फ्रेंड्स के इन्फ्लुएंस से. तो इसलिए हमें पहले बहुत सारे पुस्तक में हमने पढ़ा होगा, आप अपना फ्रेंड्स को दिखाए, मैं बोलता हूँ आप किस तरह के आदमी हैं करके. तो हमको बहुत होशियारी से और बहुत नाजुक से अपने फ्रेंड्स को चयन करना पड़ता है, क्योंकि अगर हम जो मादक वस्तु से व्यसन करने वाले हैं उनके साथ दोस्ती करते हैं तो कभी ना कभी हम उसके पीड़ित होने के चांसेस ज़्यादा है। तो इनसे जितना हो सके उतना दूरी बरकना बहुत बहुत इम्पॉर्टेंट है। और अगर आपको लगता है कि ऐसे लोगों से मादक वस्तु करते हैं तो आपके बच्चों को बोलना चाहिए कि इनके साथ कितना हो सके उतना दूरी बरतें, नहीं तो क्या है ना कभी ना कोई कभी ये इफेक्ट होने के चांसेस है। तो आई थिंक अवॉइड और उनसे दूरी बरतना ही सबसे बेहतरीन उपाय है।
3: थैंक यू सो मच कॉल के लिए बदल। और जैसे इनका सवाल था सर, तो कई बार ऐसे होता है कि ये जो युवा है वो बाहर जाके ये सब कुछ करते हैं, नशे से एडिक्ट होते हैं या फिर वो फिर नशा उनको कंटिन्यू करने की आदत पड़ जाती है और कई बार घर पे पता भी नहीं चलता और पता भी लगने नहीं देते, तो ऐसे केसेस को थोड़ा हैंडल करना मुश्किल हो जाता है।
1: सबसे पहले क्या होता है, ये जो शुरुआती दौरान या शुरुआती समय में ये सिर्फ एक एक्सपेरिमेंट या एक वंस इन ए वीक ऐसा एक सोशल ड्रिंक या पार्टी के टाइम पे ये हो जाता है, तो उसकी वजह से वो शुरुआत होता है। लेकिन उसके बाद ऐसा हालत ऐसा बन जाता है कि उसको रोज उसकी जरूरत पड़ जाती
3: आदत बन जाती है।
1: तो उसको हम डिपेंडेंसी बोल देते हैं।
3: Correct.
1: और डिपेंडेंसी के बाद नेक्स्ट लेवल होता है उसको टॉलरेंस। पहले एक सिगरेट काफी था, अभी 5 सिगरेट चाहिए या 10 सिगरेट चाहिए। पहले एक 200 ml काफी था, अभी 500 ml चाहिए, 700 ml चाहिए। तो उसका जो क्वांटिटी है वो भी ज्यादा हो जाता है। तो और उसके बाद तो उसके साथ अगर वो पीता नहीं है तो उसके हाथ पांव कांपने लगते हैं, उसको नींद नहीं आता है, बहुत गुस्सा आता है उसका, ना उसका डाइजेशन ठीक से नहीं होता है, मोशन ठीक से पास नहीं होता है, तो उसको ना डिपेंडेंसी हो जाता है उसका। ना सिर्फ फिजिकली बट मेंटली भी उसको लगता है कि मुझे बार के पास जाना चाहिए या दुकान में जाके कुछ सिगरेट्स या कुछ मादक वस्तु का सेवन करना चाहिए। तो उसका एडिक्शन इतना, क्योंकि उस इस जैसे आपके पहले आप प्रश्न पूछ रहे थे इससे क्या क्या इफेक्ट होता है, तो हमारे मेन ब्रेन के ऊपर बहुत सारा इफेक्ट नेगेटिव इफेक्ट रहता है। तो ये बोलते हैं कि इनिशियली जो होता है ना तो बहुत उनको मज़ा आता है, लेकिन बाद में उसको बहुत हमारे जो केमिकल्स है, हमारे जो ब्रेन का फंक्शनिंग जो है, अटेंशन हो गया, कंसंट्रेशन हो गया, मेमोरी हो गया, कुछ नया सीखने का जो आदत है वो बहुत कम हो जाता है। तो स्टार्टिंग में वो बहुत उसको एक्साइटमेंट मिलता है, लेकिन उसके बाद जो उसका इफेक्ट जो रहता है वो बहुत सालों तक इम्पैक्ट रहता है। उसकी वजह से उसका जो हम देखते भी हैं जो मदन व्यसन रहते हैं उनके स्कूल के परफॉर्मेंस में या कॉलेज के परफॉर्मेंस में बहुत डीप हो जाता है। तो अगर ऐसा होता है जो अच्छे पढ़ने वाले बच्चे सरन से उनका परफॉर्मेंस डीप होता है तो हमको कहीं ना कहीं शंका आना चाहिए कि कहीं हमारे बच्चे डिवेट हो रहे हैं। तो ये सारे चीज़ थोड़ा सा आपको एहतियात रखना बहुत बहुत मुश्किल बहुत बहुत इम्पोर्टेंट रहता है।
3: करेक्ट करेक्ट सर। केली वेणुधोनी फोन इन लाइव शो हमारा शुरू है और आज का हमारा विषय है नशा मुक्त युवा, नशा मुक्त भारत। इस विषय पे हमारे साथ है डॉक्टर सुहास कुमार शेट्टी। आपको इसी संदर्भ में कोई जानकारी चाहिए या फिर कुछ डाउट्स है तो कॉल करें, नंबर है 9019904904।
0: ಡಾಕ್ಟರ್ ಸರ್, ಐ ಆಮ್ ಸ್ಟಿಲ್ ಸ್ಟಕ್ ಇನ್ ನಾಟ್ ಬೈ ಪಿಲ್ ಬಟ್ ಬೈ ವಿಲ್, ಅಲ್ಲಿ ಒಂದು ಪ್ರಶ್ನೆ ಡಾಕ್ಟರ್ ಸರ್, ಅಂಥ ಸಂದರ್ಭದಲ್ಲಿ ಈಗ ಒಬ್ಬ ವ್ಯಕ್ತಿ ವ್ಯಸನಕ್ಕೆ ಒಳಗಾಗಿದ್ದಾನೆ, ಅವರ ಫ್ರೆಂಡ್ಸ್ ಅವರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೋದು, ಅಪಾರ್ಟ್ ಫ್ರಮ್ ದ ಫ್ರೆಂಡ್ಸ್ ಹೂ ಪುಲ್ಡ್ ಹಿಮ್ ಇನ್ ದಟ್?
1: ಖಂಡಿತ, ನಾನು ಹೇಳಿದ್ನಲ್ಲ, ನಾವು ಹೇಗೆ ಫ್ರೆಂಡ್ಸ್ ಅದರ ಕಾಸ್ ಆಗ್ಬೋದು, ಫ್ರೆಂಡ್ಸ್ ಕ್ಯಾನ್ ಆಲ್ಸೋ ಬಿ ದ ಟ್ರೀಟ್ಮೆಂಟ್ ಆಲ್ಸೋ, ಅವರ ಹೆಲ್ಪ್ ಕೂಡ ಅದೇ ತೀರಿ ಆಗುತ್ತೆ. ಸೊ ಹಾಗಾಗಿ ನಾವು ಹೇಳ್ತೀವಿ, ಇಂಥ ಒಂದು ಪ್ರಾಬ್ಲಮ್ ಬಂದಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾಟ್ ಟು ಹೈಡ್ ಬಟ್ ಟು ಸ್ಪೀಕ್. ಸೊ ಏನಾಗುತ್ತೆ, ಹೆಚ್ಚಿನ ಕಾಲದಲ್ಲಿ ಒಂದು 70-80% ನಾವು ಅದನ್ನು ಮುಚ್ಚುಮರೆ ಮಾಡ್ತೀವಿ, ಯಾರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅದರಿಂದ ಹೊರಡೆ ಬರಲಿಕ್ಕೂ ಆಗ್ತಿರಲ್ಲ, ತನ್ನನ್ನೇ ಕೊರಕ್ತಾ ಇರ್ತಾರೆ, ಕಷ್ಟ ಪಡ್ತಾ ಇರ್ತಾರೆ. ಆದರೆ ನಮಗೆ ಮುಖ್ಯ ಇದರಲ್ಲಿ ಏನು ನೋಡ್ಕೋಬೇಕು ಅಂದರೆ, ಯಾವುದೇ ಥರ ತೊಂದರೆ ಇದ್ದಾಗ ಅದನ್ನು ನಾವು ನಮ್ಮ ಸಂಬಂಧಿಕರಿರ್ಬೋದು, ಫ್ಯಾಮಿಲಿಯಿಂದ ಇರ್ಬೋದು, ತಂದೆ ತಾಯಿ ಅಣ್ಣ ತಂಗಿ ಯಾರೇ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಕೂಡ ಅವ್ರ ಜೊತೆ ಮಾತಾಡ್ಬೋದು. ಇಲ್ಲ ಅಂದರೆ ನಮ್ಮ ಫ್ರೆಂಡ್ಸ್, ನಮ್ಮ ಏನು ಫ್ರೆಂಡ್ಸ್ ಇರ್ತಾರೆ ಅವ್ರ ಜೊತೆ ನಾವು ಹಂಚಿಕೊಂಡಾಗ ಖಂಡಿತ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಇರ್ಬೋದು, ಸೂಕ್ತ ಸಲಹೆ ಇರ್ಬೋದು. ಅವ್ರು ಬೇರೆ ಬೇರೆ ನಿಮಗೆ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗ್ಬೋದು, ಅಥವಾ ರಿಹಾಬಿಲಿಟೇಷನ್ ಸೆಂಟರ್ ಹತ್ರ ಕರ್ಕೊಂಡು ಹೋಗ್ಬೋದು, ಅಥವಾ ಅವ್ರ ಜೊತೆ ನಿಮ್ಮ ಜೊತೆ ಅವರು ಈಗ ನಾವು ಹೇಳ್ತೀವಿ ಈಗ ವಾಕಿಂಗ್ ಮಾಡಬೇಕು, ಯೋಗ ಮಾಡಬೇಕು, ನಿಮ್ಮ ಜೊತೆ ಅವ್ರು ಕೂಡ ಸೇರಿದಾಗ ನೀವು ಅವರಿಗೆ ಏನೋ ಒಂದು ಮೆಂಟಲ್ ಸಪೋರ್ಟ್ ಇದ್ದಾಗೆ ಆಗುತ್ತೆ. ಸೊ ಖಂಡಿತ ಇದೊಂದು ಪ್ರಾಬ್ಲಮಿಗೆ ನಾವು ಹೈಡ್ ಮಾಡುವಂಥದ್ದಲ್ಲ, ಇದನ್ನು ನಾವು ಶೇರ್ ಮಾಡಿ ಅವ್ರ ಜೊತೆ ಮಾತಾಡಿದ್ರೆ ಖಂಡಿತ ಎಷ್ಟೋ ಪ್ರಾಬ್ಲಮ್ಗಳನ್ನ ನಾವು ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ.
0: ಕರೆ ಒಂದು ಬರ್ತಾ ಇದೆ ಡಾಕ್ಟರ್ ಸರ್. ಹಲೋ ನಮಸ್ಕಾರ.
2: ಹಲೋ ನಮಸ್ಕಾರ ರೀ.
0: ಎಸ್, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ.
2: ಸರ್ ನಮಸ್ಕಾರ. ಸರ್
1: ನಮಸ್ತೆ ಮಾ ಹೇಳಿ.
2: ಹಾ ಸರ್, ಈಗಿಂತೂ ಸರ್ ಏನಾಗ್ತೈತಿ, ಕಾಲೇಜ್ಗೆ ಹೋಗೋ ಹುಡುಗಿಯರಿ, ಹುಡುಗರ್ಕಿಂತ ಹುಡುಗಿಯರು ಇವ ಸ್ಮೋಕಿಂಗ್ ಮಾಡೋದು ಭಾಳ ಆಗೈತ್ರಿ ಸರ್. ಹಂಗಾಗಿ ನಾಳೆ ಅವ್ರಿಗೆ ಹುಟ್ಟ ಮಕ್ಕಳು ಅಥವಾ ಅವ್ರಿಗೆ ಫ್ಯೂಚರ್ಗೆ ಏನಾದ್ರು ಡಿಸ್ಟರ್ಬ್ ಆಗ್ತದ ಅಂತ.
1: ಕಣ್ಣ ಬಾರಿ ಬಾರಿ ಒಂದು ಒಳ್ಳೆ ಪ್ರಶ್ನೆ ಕೇಳಿದೀರಮ್ಮ. ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ಟ್ರೆಂಡ್ ಏನು ನೋಡ್ತಾ ಇದ್ದೀವಿ, ಮುಂಚೆ ನಾವು ಅನ್ಕೊಳ್ತಾ ಇದ್ವಿ ಈ ಒಂದು ಮದ್ಯವ್ಯಸನ ಮೇಲ್ ಡಾಮಿನೆಂಟ್ ಪ್ರಾಬ್ಲಮ್ ಅಂತ ಅನ್ಕೊಳ್ತಾ ಇದ್ವಿ. ಆದರೆ ಈಗ ನಾವು ಎಲ್ಲ ಕಡೆ ಈಕ್ವಾಲಿಟಿ ನೋಡ್ತಾ ಇದ್ದೀವಿ. ಸೊ ಇದು ಮದ್ಯವ್ಯಸನ ಕೂಡ ನಮಗೆ ಸಾಕಷ್ಟು ಈಕ್ವಾಲಿಟಿಯನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಈ ನಾವು ಇತ್ತೀಚಿನ ಅಂಕಿಅಂಶ ನೋಡಿದಾಗ ಎಷ್ಟೋ ಮಹಿಳೆಯರು ಕೂಡ ಇದರ ವ್ಯಸನಕ್ಕೆ ಬಲಿ ಆಗ್ತಾ ಇದ್ದಾರೆ. ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಗಾಂಜಾ ಅಥವಾ ಓಪಿಯೋಯ್ಡ್ಸ್ನ ಏನು ವ್ಯಸನ ಏನಿದೆ, ಸಾಕಷ್ಟು ಟ್ರೆಂಡ್ ನಾವು ಮಹಿಳೆಯರು ಕೂಡ ನೋಡ್ತಾ ಇದ್ದೀವಿ. ಆದರೆ ನಾವು ನೋಡಿದಾಗೆ ಇದರ ಒಂದು ಎಫೆಕ್ಟ್ ಏನಿದೆ ನಮ್ಮ ಬಾಡಿ ಮೇಲೆ, ನಮ್ಮ ಬಾಡಿಯ ಮೇಲೆ ತುಂಬಾ ಬೀರುವಂಥದ್ದು, ಅದರ ಕೂಡ ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್, ನಮ್ಮ ಗರ್ಭಕೋಶಗಳ ಮೇಲೆ ಕೂಡ ಸಾಕಷ್ಟು ಪರಿಣಾಮಗಳನ್ನು ಬಿಡುವಂಥದ್ದು. ಹಾಗಾಗಿ ಅವರಿಗೆ ಪ್ರೆಗ್ನೆನ್ಸಿ ಆಗದೇ ಇರುವಂಥದ್ದು ಇರ್ಬೋದು, ಇನ್ಫರ್ಟಿಲಿಟಿ ಇರ್ಬೋದು, ಅಥವಾ ಮಗು ಆದರೆ ಕೂಡ ಬೇರೆ ಬೇರೆ ಅನಾಮಲೀಸ್ ಏನು ಮಕ್ಕಳಲ್ಲಿರುವಂಥ ನ್ಯೂನತೆ ಏನಿದೆ ಅಲ್ಲ ಅದು ಕೂಡ ಕಂಡು ಬರುತ್ತೆ. ಎಸ್ಪೆಷಲಿ ಈ ಆಲ್ಕೋಹಾಲ್ ತಗೊಂಡಾಗ ಒಂದು ಕಾಯಿಲೆ, ಅದರಲ್ಲಿ ಆಲ್ಕೋಹಾಲ್ ಫೀಟಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಆಲ್ಕೋಹಾಲ್ ತಗೊಂಡಾಗ ಈ ಮಗುವಲ್ಲಿ ಆಗುವಂಥ ಬೇರೆ ಬೇರೆ ಕಾಯಿಲೆಗಳು, ಅದರ ಮಗುವಿನ ಬೆಳವಣಿಗೆ ಸರಿ ಆಗೋದಿಲ್ಲ, ಅದರ ಗ್ರೋತ್ ಸರಿಯಾಗಿರೋದಿಲ್ಲ, ಮುಖದಲ್ಲಿ ಕೂಡ ಅದರ ಒಂದು ಲಶ್ಚರ್ ಅಥವಾ ಕಲರ್ ಏನಿದೆ ಅದು ಆಗೋದಿಲ್ಲ, ಅಥವಾ ಬಾಡಿಯಲ್ಲಿ ಬೇರೆ ಬೇರೆ ಸ್ಕಿನ್ನಿನ ಕಲರ್ ಏನು ಟೆಕ್ಸ್ಚರ್ ಇದೆ ಅದು ಸರಿಯಾಗಿರೋದಿಲ್ಲ. ಸೊ ಇದರ ಒಂದು ಕಾರಣದಿಂದ ಬೇರೆ ಬೇರೆ ತೊಂದರೆ ಕೂಡ ಆಗುತ್ತೆ. ಇನ್ನೊಂದೇನೆಂದರೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಆಲ್ಕೋಹಾಲ್ ಅಥವಾ ಯಾವುದೇ ಅಡಿಕ್ಷನ್ಸ್ ಇದ್ರೂ ಕೂಡ ಅವರ ಮಕ್ಕಳಲ್ಲಿ ಕೂಡ ಅದೊಂದು ಪರಿವರ್ತನೆ ಆಗುವ ಚಾನ್ಸಸ್ ಇದೆ. ಒಂದು ಎರಡು ಇಬ್ಬರು ಗಂಡ ಹೆಂಡತಿ ಅಡಿಕ್ಟೆಡ್ ಆಗಿದ್ದರೆ ಅವ್ರ ಮಕ್ಕಳು ಕೂಡ ಅಡಿಕ್ಷನ್ ಆಗುವ ಚಾನ್ಸಸ್ ಇದೆ, ಅದು ಲೇಟರ್ ಹಂತದಲ್ಲಿ. ಆದರೆ ಮುಖ್ಯವಾಗಿ ಅವರ ಒಂದು ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಆಗ್ಬೋದು, ಸ್ಪೆಷಲಿ ಈ ಸ್ಪೆಸಿಫಿಕ್ ಡಿಸೀಸ್ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಇರುತ್ತೆ, ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್, ಅದರಲ್ಲಿ ಕೂಡ ಮುಖ್ಯವಾಗಿ ಆಲ್ಕೋಹಾಲ್ ಫೀಟಲ್ ಸಿಂಡ್ರೋಮ್ ಏನೇ ಒಂದು ಕಾಯಿಲೆ ಅದು. ಸೊ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ಈ ಒಂದು ತೊಂದರೆ ಉಂಟಾಗುವ ಚಾನ್ಸಸ್ ಇದೆ. ಖಂಡಿತ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಸೊ ಆದಷ್ಟು ಎಲ್ಲರೂ ಅವಾಯ್ಡ್ ಮಾಡಬೇಕು, ಅದರಲ್ಲಿ ಕೂಡ ಮುಖ್ಯವಾಗಿ ಮಹಿಳೆಯರು ಅಥವಾ ನಮ್ಮ ಏನು ಇತ್ತೀಚಿನ ದಿನಗಳಲ್ಲಿ ಇರುವಂಥ ಏನು ನಾರಿಶಕ್ತಿ ಇದೆ, ಇದರಿಂದ ದೂರ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಸ್ನೇಹಿತರೆ, ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ. ಬಹಳ ಮುಖ್ಯವಾದ ವಿಷಯ ಇವತ್ತಿಂದು KLE ವೇಣುಧ್ವನಿ 90.4 FM ನೇರ ಫೋನ್ ಇನ್ ಕಾರ್ಯಕ್ರಮ ನಶಾ ಮುಕ್ತ ಯುವ ಫಾರ್ ವಿಕ್ಸಿತ್ ಭಾರತ್. ಈ ಒಂದು ವಿಷಯದ ಕುರಿತು ಪ್ರಶ್ನೆಯನ್ನು ಕೇಳಿ ಕೇಳಿರುವ ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿ ಉತ್ತರ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ ಅವರು.
3: ಸರ್, ಜೈಸೆ ಫ್ಯಾಮಿಲಿ ಕಾ ರೋಲ್ ಆಪ್ನೆ ಬತಾಯಾ, तो जैसे पहले हमने डिस्कस किया कि कई बार बच्चे बड़े होने पर वो पता नहीं चलता कि क्या कर रहे बाहर जाके और उनको कैसे कंट्रोल करें, ये तो एक मैटर हो ही गया. तो मेंटली अगर हम सोचें उनके बारे में तो क्या सच में उनको ऐसे मेंटल पीस मिलता है वो सब नशा करने से, या क्या स्थिति रहती है?
1: एक बहुत बहुत इसके ऊपर बहुत सारे स्टडीज और रिसर्च भी बहुत सारे हुए हैं क्यों ऐसे आज अगर ये खराब है अगर ये अच्छा नहीं है जी आप देखिए तो उसको स्मोकिंग के सिगरेट के पैकेट में भी रहता है कि स्मोकिंग इज इंजरियस टू हेल्थ अल्कोहल के बॉटल में रहता है कि कंजम्पशन ऑफ अल्कोहल इज इंजरियस टू हेल्थ फिर भी हम इसका एडिक्शन क्यों होते हैं जब हमको पता है कि अच्छा नहीं है और उसमें लेबलिंग भी है कैंसर का एक बड़ा पिक्चर भी हम सिगरेट के में देखते हैं फिर भी हम क्यों हमको कंट्रोल नहीं होता है इसका मेन उद्देश्य वही है हमारे ब्रेन में ये एक सेंटर रहता है वो भी फ्रंटल सेंटर करके बोलते हैं सामने का जो सेंटर है वो उसको क्या वो एक प्लेजर देने वाला सेंटर है तो जब भी हम कोई एडिक्शन या कोई भी सब्सटेंस अब्यूज यूज करते हैं तो उसको स्टिमुलेशन मिलता है उसको एक तरह सा प्लेजर या खुशी मिलता है लेकिन ये जो है ये एक इनिशियल स्टेज में आपको मिलने वाला है लेकिन उसके बाद जो है हमारा जो जो हमारा ब्रेन का जो फंक्शंस है वो थिंकिंग का प्रोसेस हो सकता है या उसका जो सोचने का विचार हो सकता है या अटेंशन हो सकता है कंसंट्रेशन मेमोरी उसका इंटेलिजेंस या किसी भी तरह से उसको एक डिसीजन मेकिंग कैपेसिटी ये जो होता है लेटर स्टेज में उसका बहुत ही कम हो जाता है तो ये एक क्या है ना एक इनिशियल एक स्टिमुलेशन मिलता है और उसकी वजह से वो स्टार्ट करते हैं लेकिन जब वो कंटिन्यू करते जाते हैं तो इसका जो इफेक्ट है ना उसका डाउनवर्ड रहता है तो पहले सबसे पहले तो अपवर्ड मूवमेंट रहता है वो बहुत कम समय तक रहता है लेकिन जो उसके बाद जो डाउनवर्ड है बहुत वो डाउनफॉल करने के लिए वो बहुत उसका इम्पैक्ट रहता है तो इसलिए बहुत बहुत सारा नो केमिकल और प्लेजरेबल पॉइंट्स है हमारे बॉडी में जो इसको स्टिमुलेट करता है एडिक्शन से और उसी वजह से वो इसके एडिक्शन हो जाते हैं उसके बाद उसके उसके ऊपर डिपेंडेंसी हो जाता है जैसे बोलते हैं अगर वो अल्कोहल नहीं पीता तो उसके हाथ पांव कांपने लगते हैं उसको नींद नहीं आता है खाना अच्छा नहीं लगता है या उसको जो जो बहुत गुस्सा आता है तो इसकी वजह से वो क्या करता है उसका रोज का ना वो एडिक्शन होके उसका उस अवलंबन या ना उसका डिपेंडेंसी बढ़ जाता है तो बहुत सारे न्यूरोबायोलॉजिकल चेंजेस हमारे ब्रेन में होता है इसकी वजह से ही वो इसके एडिक्शन में ना उसके पिंजरे में फंस जाते हैं
3: तो कोई युवा अगर इससे बाहर निकलना चाहिए ऐसे अगर उनको फील होता है तो उनका फर्स्ट स्टेप क्या रहना चाहिए
1: सबसे पहले उनसे अपने फैमिली से या फ्रेंड से बात करना चाहिए और उसको नो डॉक्टर के पास जो मेंटल हेल्थ स्पेशलिस्ट है या साइकियाट्री या साइकोलॉजी के स्पेशलिस्ट है उनके पास जाके उनसे सलाह मशवरा लेना चाहिए क्योंकि बहुत सारे उसके लिए मेडिसिंस भी अवेलेबल है उसके लिए रिहैब अवेलेबल है उसके साथ जो नो उसके न्यूट्रिशन के बारे में हो सकता है या मेंटल प्रॉब्लम्स के लिए हो सकते हैं बहुत सारे लाइक योगा मेडिटेशन डाइट न्यूट्रिशन और आयुर्वेदा में भी बहुत सारे थेरेपीज जो उसको पंचकर्मा बोलते हैं या डिटॉक्सिफिकेशन थेरेपीज बोलते हैं शिरोधारा जो उसका तेल से हम सर के ऊपर उसको एक 30-40 मिनट हम उसके ऊपर डालते हैं तो ये सारे मेंटली बहुत रिलैक्सिंग टेक्निक्स है तो इसकी वजह से वो उनको बहुत टाइम तक रिलैक्सिंग हो जाता है तो बहुत इम्पोर्टेंट है देर इज डेफिनेटली हेल्प आपको हेल्प लेने की वो एक इंटेंशन होना चाहिए बस
3: मन में आना चाहिए
1: वही प्रॉब्लम सबसे बड़ा प्रॉब्लम वही है मन में अगर आता है तो भी वो लेते नहीं है वही मैं बोला ना ट्रीटमेंट गैप एडिक्शन में जो ट्रीटमेंट गैप है इस 70-80% बहुत ही कम लोग उसका ट्रीटमेंट लेते हैं 10-20% लोग ही एडिक्शन का ट्रीटमेंट लेते हैं बाकी 70-80% लोग उसका ट्रीटमेंट ले लेते हैं तो इसकी वजह से ही ये सारे लोग को प्रॉब्लम्स और ये देखा है कि ऐसे लोग सुसाइड भी करने के हद तक चले जाते हैं और ये एक बहुत बड़ा प्रॉब्लम है
3: करेक्ट व्हाट्सएप थ्रू एक क्वेश्चन आया है सर और वो पूछ रहा है कि उसकी ग्रैंड मदर है और उनको टोबैको से दांत घिसने की आदत है मतलब डेली रूटीन उनका तो वो कैसे छुड़वाया जाए
1: नहीं, बेसिकली क्या है कि अगर आपको कुछ उसको चेंज करना है तो आपको कुछ उसको रिप्लेस करना पड़ता है। अगर कुछ कुछ कुछ ले रहे हैं, अगर वो छोड़ना चाहते हैं तो उसके उसके बदले में आपको कुछ और कुछ देना पड़ता है। तो आप उनके उनके बदले में आपको और कुछ खाने के लिए दे सकते हैं, या कुछ लाइक ड्राई फ्रूट्स दे सकते हैं, या कुछ उसको नो बहुत सारे पाउडर्स मिलते हैं जो उसको वो लेने के हो सकता है, या दालचीनी, या इवन जो वो
3: मतलब मॉर्निंग रूटीन जो हमारा रहता है ना ब्रश करने का, वो टोबैको से ही ब्रश होता है उनका,
1: उसकी वजह से वो टूथ पाउडर मिलता, टूथ पाउडर, टूथ पाउडर से वो जो, या पेस्ट से अगर वो, क्योंकि वो आदत बन जाता है तो उनको आदत से, इवन बहुत सारे आजकल कोयले का भी पेस्ट मिल जाता है तो, लेकिन बेसिकली ना जो सब पाउडर है उसमें खदीर, खदीर करके आपको पाउडर मिलता है, या उसको स्पेशली ये दालचीनी या कोई भी लवंग का भी पाउडर बना के उसका आप ले सकते हैं। सो नेचुरल टूथ पाउडर बहुत सारे मिलते हैं तो उसको आपको लेना पड़ेगा, और ऐसा इवन जब को आपको उसको अवॉइड करने के लिए, उसको माइंड को डाइवर्ट करने के लिए कुछ ना कुछ आपको खाने के लिए, कभी कभी चॉकलेट खा सकते हैं या कुछ नो कुछ चबा सकते हैं। आज दो दिन पहले ही हमारे कर्नाटका गवर्नमेंट ने सारे पान मसालों जिनमें निकोटिन और तंबाकू है उसका निषेध किया है। ये शायद 2013 में भी एक बार ऐसे ही हुआ था, लेकिन वो ज़्यादा दिन चला नहीं, फिर से उसका भी प्रेशर रहता है बहुत सारे, तो उसकी वजह से फिर से स्टार्ट हो गया। अभी फिर से ये भी एक साल के लिए अभी उन्होंने लागू किया है, जिसकी वजह से एटलीस्ट तंबाकू का अभी सेवन या खरीदारी बिक्राई बिल्कुल उस पर पाबंदी है, तो ये अभी लीगली नहीं है, तो ये एक बहुत अच्छा स्टेप है। तो इसमें भी नशा मुक्त युवा में भी उसमें तीन तरह के प्रोग्राम्स हैं जो नशा मुक्त अभियान या नशा मुक्त युवा में, सबसे पहले कि ऐसे ना जितना हो सके हम उसका सेलिंग कम कर सकें।
3: अच्छा।
1: क्योंकि अगर वो पदार्थ आपको मिलता नहीं है, लीगली मिलता नहीं है, तो इजीली अवेलेबल भी नहीं रहता है, तो ये एक रूल्स है। सेकंड इस जितना हो सके उसको पेशेंट्स को उससे दूर रहने के लिए हमको जितना हो सके उतना ये से जो अवेयरनेस है वो एक माध्यम से बच्चों को दूर रहने से, और जो तीसरा है अगर उनको प्रॉब्लम है तो भी बहुत सारे ट्रीटमेंट सेंटर्स है, रिहैबिलिटेशन सेंटर्स है, वहाँ जान के उनको ट्रीटमेंट लेना पड़ता है। तो ये सारा चीज़ अगर हम ध्यान में रखेंगे तो बहुत सारे प्रॉब्लम को हम सॉल्व कर सकते हैं।
3: जरूर
0: स्नेहिंद्र KLE वेणुध्वनि 90.4 FM ನೇರ ಫೋನಿನ ಕಾರ್ಯಕ್ರಮ ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ. ಡಾಕ್ಟರ್ ಸರ್, ಈಗ ಈ ಒಂದು ವಿಷಯದ ಕುರಿತು ಸೋಷಿಯಲ್ ಮೀಡಿಯಾ ಬಗ್ಗೆ ತಿಳ್ಕೊಳ್ಳೋಣ. ಸೋಷಿಯಲ್ ಮೀಡಿಯಾ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಈ ಒಂದು ವಿಷಯಕ್ಕೆ ಇನ್ನೂ ಜಾಸ್ತಿ ತಳ್ಳುತ್ತೆ ಅದರ ಬಗ್ಗೆ?
1: ಖಂಡಿತ, ನಾನು ನಿಮಗೆ ಆವಾಗಲೇ ನಾವು ಚರ್ಚೆ ಮಾಡ್ತಾ ಇದ್ವಿ ಈ ಒಂದು ತೊಂದರೆಗೆ ಅಥವಾ ಏನು ಮುಖ್ಯ ಕಾರಣ ಅಂತ. ನಾನು ನಿಮಗೆ ಹೇಳಿದೆ ಫಿಯರ್ ಪ್ರೆಷರ್ಸ್ ಇರ್ಬೋದು ಅಥವಾ ಅಡಿಕ್ಷನ್ಸ್ ಇರ್ಬೋದು. ಇನ್ನೊಂದು ಮೇಯ್ನ್ ಅದಕ್ಕೆ ಕಾರಣ ಏನಂದರೆ ಸೋಷಿಯಲ್ ಇನ್ಫ್ಲುಯೆನ್ಸ್ ಅಥವಾ ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸ್. ಸೊ ಅದರಲ್ಲಿ ಬೇರೆ ಬೇರೆ ಥರದ ರೀಲ್ಸ್ ನೋಡ್ತಾರೆ, ಬೇರೆ ಬೇರೆ ಥರದ ಆ್ಯಕ್ಟರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಪರ್ಸ್ನಾಲಿಟೀಸ್ಗಳನ್ನ ಇವರು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಅದರಿಂದ ಕೂಡ ಸಾಕಷ್ಟು ನಮ್ಮ ಜನರಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಒಂದು ಸೋಷಿಯಲ್ ಮೀಡಿಯಾ ಯಾವ ರೀತಿ ಒಂದು ಒಳ್ಳೆಯ ಮಾಹಿತಿಗಳನ್ನು ನೀಡುತ್ತಾರೆ, ಅದೇ ರೀತಿ ಅದರಿಂದ ನಾವು ಇನ್ಫ್ಲುಯೆನ್ಸ್ ಕೂಡ ಆಗಿ ನಾವು ತಪ್ಪು ದಾರಿಯಲ್ಲಿ ಕೂಡ ಹೋಗುವ ಸಾಧ್ಯತೆಗಳು ತುಂಬಾ ಇರುತ್ತೆ.
0: ಕರೆಯೊಂದು ಬರ್ತಾ ಇದೆ ಡಾಕ್ಟರ್.
1: ಎಸ್,
0: ಹಲೋ, ನಮಸ್ಕಾರ.
5: ನಮಸ್ಕಾರ ಸರ್.
0: ನಮಸ್ಕಾರ. ವೈದ್ಯರೊಂದಿಗೆ ಮಾತನಾಡಿ, ತಮ್ಮ ಪ್ರಶ್ನೆಯನ್ನ ಕೇಳಿ.
5: ಚಂದ್ರಕಾಂತ್.
0: ಎಸ್, ಚಂದ್ರಕಾಂತ್ ಅವರೇ, ವೈದ್ಯರೊಂದಿಗೆ ಮಾತನಾಡಿ, ಪ್ರಶ್ನೆಯನ್ನ
1: ಹೇಳಿ. ಹೇಳಿ ಚಂದ್ರಕಾಂತ್ ಅವರೇ.
5: ಸರ್, ಈಗ ತೆರೆ ಬಿಡೋರಿಗ್ರಿ ಈಗ ಊಟದಾಗ ಟ್ಯಾಬ್ಲೆಟ್ ಹಾಕತ್ತಾರಲ್ರಿ,
0: ಎತ್ತರಾಗ
5: ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಊಟದಾಗ ಅವ್ರಿಗೆ ಟ್ಯಾಬ್ಲೆಟ್ ಹಾಕೊಡ್ತಾರಲ್ರಿ,
1: ಯಾವ್ದ್ರಲ್ಲಿ?
0: ಹೌದು,
5: ಸರಿ
1: ಸರಿ ಸರಿ ಸರಿ ಗೊತ್ತಾಯ್ತು.
5: ಓಕೆ, ಅದು ಹಾಕಬಹುದು, ಹಾಕೋದು ಸರಿನಾ ಸರ್? ಹಾಕ್ಬಾರ್ದು
1: ಖಂಡಿತ. ಏನಂದ್ರೆ ಈ ಒಂದು ಎಷ್ಟು ಮನೆಯಲ್ಲಿ ಇರುವಂಥ ಹೆಂಡತಿಯರು ಅಥವಾ ಮಕ್ಕಳು ವೈದ್ಯರ ಹತ್ರ ಬರ್ತಾರೆ, ಇವರು ಈ ಒಂದು ನಶೆಯಿಂದ ಹೊಳೆ ಬರ್ತಾ ಇಲ್ಲ, ನಮಗೆ ಈ ಒಂದು ತೊಂದರೆ ಆಗ್ತಾ ಇದೆ, ಆದರೆ ಬಿಡಬೇಕು ಅಂತ ಏನಾದರೂ ಮೆಡಿಸಿನ್ಸ್ ಇದೆಯಾ ನಾವು ಊಟದಲ್ಲಿ ಮಿಕ್ಸ್ ಮಾಡಿ ಹಾಕುವಂಥದ್ದು? ಇದಕ್ಕೆ ಬೇರೆ ಬೇರೆ ಏನು ಮೆಡಿಸಿನ್ಸ್ಗಳು ಲಭ್ಯ ಇರುತ್ತೆ, ಆದರೆ ಇದಕ್ಕೆ ಆಗುವಂಥ ಮುಖ್ಯವಾಗಿ ನೀವು ವೈದ್ಯರಲ್ಲಿ ಸಮಾಲೋಚನೆ ಮಾಡಿಕೊಂಡು ಇದನ್ನು ಔಷಧಿನ ಕೊಡಬೇಕಾಗತ್ತೆ. ಯಾಕಂದರೆ ಎಲ್ಲ ಕಂಡೀಷನ್ಸಲ್ಲಿ ಇವರಿಗೆ ಕೊಡೋಕ್ಕಾಗಲ್ಲ, ಅವರ ವಯಸ್ಸು ಎಷ್ಟಿದೆ, ಅವ್ರಿಗೆ ಬೇರೆ ಏನಾದರೂ ತೊಂದರೆ ಇದೆಯಾ, ಅದು ಮುಖ್ಯವಾಗಿ ಅವರಿಗೆ ಏನಾದರೂ ಹಾರ್ಟಿನ ತೊಂದರೆ ಇರಬಹುದು ಅಥವಾ ಬ್ರೀದಿಂಗ್ ಪ್ರಾಬ್ಲಮ್ಸ್ ಏನೇ ಇದ್ದರೆ ಅಥವಾ ಡೈಜೆಷನ್ ಪ್ರಾಬ್ಲಮ್ಸ್ ಇದ್ದರೆ ಇದನ್ನು ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಯಾವ ಕಂಡೀಷನ್ಸಲ್ಲಿ ಕೊಡ್ಬೋದು, ಯಾವಾಗ ಕೊಡಲಿಕ್ಕಾಗ ಸಾಧ್ಯ ಇದೆ, ಅದನ್ನು ನೀವು ವೈದ್ಯರಲ್ಲಿ ಚರ್ಚೆ ಮಾಡಿಕೊಂಡು ಇದಕ್ಕೆ ಸರಿಯಾದ ಮಾರ್ಗದರ್ಶನ ತಗೊಳ್ಬೇಕಾಗತ್ತೆ. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ ಈ ಒಂದು ಟ್ಯಾಬ್ಲೆಟಿಂದ ನಮ್ಮ ಏನು ಆಲ್ಕೋಹಾಲ್ ಅಥವಾ ಏನು ಅಡಿಕ್ಷನ್ಸ್ ನಮ್ಮ ಮೆಟಬಾಲಿಸಮ್ ಇದೆ ಅದನ್ನು ಕನ್ವರ್ಟ್ ಮಾಡುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಟ್ಯಾಬ್ಲೆಟ್ಸ್ ಈ ಡೈಸಲ್ಫರಮ್ ಅಂತ ಟ್ಯಾಬ್ಲೆಟ್ ಬರುತ್ತೆ. ಸೊ ಈ ಒಂದು ಡೈಸಲ್ಫರಮ್ ಟ್ಯಾಬ್ಲೆಟ್ನ ನಾವು ಅವರು ಅದನ್ನು ಪುಡಿ ಮಾಡಿಕೊಂಡು ಔಷಧಿಯಲ್ಲಿ ಅದಕ್ಕೆ ಅದಕ್ಕೆ ಕಲರ್ ಇರೋದಿಲ್ಲ, ಟೇಸ್ಟ್ ಇರೋದಿಲ್ಲ, ಹಾಗಾಗಿ ಫುಡ್ಡಲ್ಲಿ ಮಿಕ್ಸ್ ಮಾಡಿದ್ರೆ ಕೂಡ ಅದು ಗೊತ್ತಾಗೋದಿಲ್ಲ. ಸೊ ಬಟ್ ಏನಂದರೆ ಇದು ಸ್ವಲ್ಪ ಟೈಮ್ ಯಾಕಂದರೆ ಅದನ್ನು ಇದು ಈ ಮೆಡಿಸಿನ್ಸ್ ತಗೊಂಡು ಅವರು ಮದ್ಯವ್ಯಸನ ಮಾಡಿದ್ರೆ ಅವರಿಗೆ ಅದರ ರಿಯಾಕ್ಷನ್ ಆಗುತ್ತೆ, ಅಂದರೆ ಅವರಿಗೆ ವಾಮಿಟಿಂಗ್ ಆಗುತ್ತೆ ಅಥವಾ ಅವರಿಗೆ ಏನೋ ಅದರಿಂದ ದೂರ ಇರಬೇಕಂತ ಮನಸ್ಸಾಗುತ್ತೆ. ಸೊ ಅದನ್ನು ಅವರು ಹಾಗಾಗಿ ಅವರು ಅದನ್ನು ಅವಾಯ್ಡ್ ಮಾಡ್ತಾರೆ. ಸೊ ಇದು ಎಫೆಕ್ಟ್ ಆಗುತ್ತೆ, ಬಟ್ ಅಗೇನ್ ಮತ್ತು ಕೆಲವೊಮ್ಮೆ ಅದ್ರಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾದಾಗ ಅವರು ಕೂಡ ಫುಡ್ ತೊಗೊಳ್ದು ಅವಾಯ್ಡ್ ಮಾಡ್ತಾರೆ, ಆದಷ್ಟು ಹೊರಡಿಂದ ಫುಡ್ ತೊಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಸೊ ನಂಬಿಕೆ ಮುಖ್ಯ ಆಗುತ್ತೆ, ವಿಲ್ ಪವರ್ ಮುಖ್ಯ ಆಗುತ್ತೆ. ಬಟ್ ಖಂಡಿತ ಇದರ ನಿಮ್ಮ ವೈದ್ಯರಿಂದ ಚರ್ಚೆ ಮಾಡಿಕೊಂಡು ಈ ಔಷಧಿನ ಮಾರ್ಗದರ್ಶನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ ಚಂದ್ರಕಾಂತ್ ಅವರೇ. ಸ್ನೇಹಿತರೆ, ಇವತ್ತಿನ ಈ ನಶಾ ಮುಕ್ತ ಯುವ ಫಾರ್ ವಿಕಸಿತ್ ಭಾರತ್ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಅತಿಥಿ ಪ್ರಾಚಾರ್ಯರು ಮತ್ತು ವೈದ್ಯಕೀಯ ನಿರ್ದೇಶಕರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯಿಂದ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿಯವರು. ಆಸ್ಪತ್ರೆಯ ಬಗ್ಗೆ ಮಾತನಾಡೋಣ ಸರ್, ವಿತ್ ರೆಸ್ಪೆಕ್ಟ್ ಟು ಈ ಒಂದು ವಿಷಯ, ಆಸ್ಪತ್ರೆಯ ಸೌಲಭ್ಯಗಳು.
1: ಖಂಡಿತ, ನಮ್ಮ ಎಲ್ಲ KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಇರ್ಬೋದು ಅಥವಾ ಎಳ್ಳೂರಿನ ಸೆಂಟರ್ನಿ ಹಾಸ್ಪಿಟಲ್, ಅದೇ ರೀತಿ ನಮ್ಮ KLE ಶಾಪುರಿನ BMK ಆಯುರ್ವೇದ ಮಹಾವಿದ್ಯಾಲಯ ಮತ್ತು KLE ಆಯುರ್ವೇದ ಹಾಸ್ಪಿಟಲಲ್ಲಿ ಸಾಕಷ್ಟು ನುರಿತ ವೈದ್ಯರುಗಳು ಲಭ್ಯ ಇದ್ದಾರೆ. ಅದು ಸವಲತ್ತುಗಳು ಕೂಡ ಎಲ್ಲ ರೀತಿಯ ಏನು ಅದರಲ್ಲಿ, ಯಾಕಂದರೆ ಇಂಥ ಒಂದು ತೊಂದರೆಗಳಿಗೆ ಸ್ಪೆಷಲೈಸ್ಡ್ ವಾರ್ಡ್ಸ್ಗಳು ಬೇಕಾಗ್ತಾರೆ, ಸ್ಪೆಷಲೈಸ್ಡ್ ಡಾಕ್ಟರ್ಸ್ಗಳು ಬೇಕಾಗ್ತಾರೆ, ಸ್ಪೆಷಲೈಸ್ಡ್ ಮೆಡಿಸಿನ್ಸ್ ಇರುತ್ತೆ. ಇವನ್ ನಾವೇನು ಲಾಕ್ ಏನು ಟಾಯ್ಲೆಟ್ಸ್ ಕೂಡ ಅಷ್ಟೇ, ಈ ಹೊರಗಡೆನೇ ಅದನ್ನು ಓಪನ್ ಮಾಡುವಂಥ ಲಾಕ್ಗಳು, ಯಾಕಂದರೆ ಕೆಲವರು ಒಳಗಡೆನೇ ಲಾಕ್ ಮಾಡ್ಕೊಳ್ತಾರೆ ಅಥವಾ ಬೇರೆ ಬೇರೆ ತೊಂದರೆ ಉಂಟು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಂಥದ್ದು ರೂಮ್ಗಳು ಕೂಡ ಲಭ್ಯ ಇದೆ. ಸೊ ಎಲ್ಲ ಮೂರು ಕಡೆ ಕೂಡ ಈ ಒಂದು ಫೆಸಿಲಿಟೀಸ್ ಅದಕ್ಕೆ ಬೇಕಾಗುವಂಥ ಡಾಕ್ಟರ್ಸ್ ಅವೈಲೇಬಲ್ಸ್ ಇದ್ದಾರೆ, ಫೆಸಿಲಿಟೀಸ್ ಅವೈಲೇಬಲ್ ಇದೆ, ಮತ್ತು ತುಂಬ ಕಮ್ಮಿ ದರದಲ್ಲಿ ಎಲ್ಲ ಚಿಕಿತ್ಸೆ ಸೌಲಭ್ಯಗಳ ಇದರಲ್ಲಿ ಲಭ್ಯ ಆಗುತ್ತೆ. ನಮ್ಮ ಅದೆಲ್ಲ ರೀತಿ ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಕೂಡ ನಮಗೆ OPD ಫೆಸಿಲಿಟೀಸ್ ಲಭ್ಯ ಇದೆ. ಸಪ್ರೇಟಾಗಿ ಸೈಕ್ಯಾಟ್ರಿ OPD, ನಾವು ಮಾನಸ ಉಲ್ಲಾಸ ಅಂತ ಇದನ್ನು ಕರಿತೀವಿ, 13 ನಂಬರ್ OPDಯಲ್ಲಿ ಪ್ರತಿನಿತ್ಯ ನುರಿತ ವೈದ್ಯರು ಲಭ್ಯ ಇರ್ತಾರೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಿಮಗೆ ನುರಿತ ವೈದ್ಯರು ಲಭ್ಯ ಇರ್ತಾರೆ. ಸದ್ಯದಲ್ಲೇ ನಾವು ಇನ್ನು ಕೆಲವು ದಿನಗಳಲ್ಲಿ ಇವನ್ ಈವ್ನಿಂಗ್ OPD ಕೂಡ ನಾವು ಶುರು ಮಾಡ್ತೇವೆ. 5 ಗಂಟೆಯಿಂದ 8 ಗಂಟೆ ಕೂಡ ನಮ್ಮಲ್ಲಿ ನುರಿತ ವೈದ್ಯರು, ಕೆಲವೊಮ್ಮೆ ಆಫೀಸಲ್ಲಿ ಹೋಗುವವರು ಅಥವಾ ಕೆಲಸ ಮಾಡೋಲಿಕ್ಕೆ 9 to 5 ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಹಾಗಾಗಿ ನಾವು ಅಡ್ಮಿನಿಸ್ಟ್ರೇಷನ್ ಅವರು ಈಗ ಒಂದು ಹೊಸ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಸದ್ಯದಲ್ಲೇ ಇನ್ನೊಂದು 10 ದಿನಗಳಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಈವ್ನಿಂಗ್ OPDs ಲಭ್ಯ ಆಗಿರುತ್ತೆ. ಇದರ ಪ್ರಯೋಜನಗಳು ಕೂಡ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಪಂಚಕರ್ಮ ಟ್ರೀಟ್ಮೆಂಟ್ ಇರ್ಬೋದು, ಯೋಗ ಎಕ್ಸ್ಪರ್ಟ್ಸ್ ಇರ್ಬೋದು. ಸೊ ಇದಕ್ಕೆಲ್ಲ ರೀತಿಯ ಎಕ್ಸ್ಪರ್ಟ್ಸ್ಗಳು ಲಭ್ಯ ಇದ್ದಾರೆ. ಸೊ ಖಂಡಿತ ನೀವು ಬಂದರೆ ಅಲ್ಲಿ ಸರಿಯಾದ ಮಾರ್ಗದರ್ಶನ ಮತ್ತು ಚಿಕಿತ್ಸೆ ಲಭ್ಯ ಆಗುತ್ತೆ.
0: ಖಂಡಿತ ಸರ್. ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ.
6: ನಮಸ್ಕಾರ ಸರ್.
0: ನಮಸ್ಕಾರ
6: ಡಾಕ್ಟರ್ ಸರ್. ನಮಸ್ಕಾರ.
1: ನಮಸ್ಕಾರ ನಮಸ್ಕಾರ, ಹೇಳಿ ಸರ್.
6: ಸರ್, ನಮ್ಮ ಹೆಸರು ರಾಜೇಶ್ ಅಂತ. ಆಕ್ಚುಲಿ ನಾವು ಎಕ್ಸ್ ರಿಟೈರ್ಡ್ ಆರ್ಮಿ.
1: ಹೇಳಿ ರಾಜೇಶ್ ಅವರೇ.
6: ಓಕೆ ಸರ್, ಆಕ್ಚುಲಿ ಏನಾಗುತ್ತೆ, ಡ್ರಿಂಕ್ ಮಾಡಬಾರ್ದು. ಓಕೆ, ಮಾಡಬಾರ್ದು ಅದು ಸರಿಯಾಗಿದೆ. ಮಾಡ್ತೀವಲ್ಲ, ಆಕ್ಚುಲಿ ಲಿಮಿಟೆಡ್ ಏನು ಮಾಡ್ತೀವಿ, ಅದು ಏನು ಇಲ್ಲಿವರೆಗೂ ಅಂತ ಏನು ತೊಂದರೆ ಆಗಿಲ್ಲ ಸರ್.
1: ಏನಂದ್ರೆ
6: ಯಾವ ರೀತಿ?
1: ಖಂಡಿತ ಇದರಲ್ಲಿ ಏನು ಅಂದ್ರೆ, ನೀವೇನು ಡ್ರಿಂಕ್ಸ್ ಏನ್ ಮಾಡ್ತೀವಲ್ಲ
6: ಸರ್, ಆಕ್ಚುಲಿ ನಾವೇನಾಗಿದ್ರೆ 15 ಇಯರ್ಸ್ ನಾವೇನು ಇವಾಗ ಸರ್ವಿಸ್ ಮಾಡ್ಬಿಡ್ತೇವೆ. ಓಕೆ, ನಾವು ಅಂತ ಅಂದ್ರೆ ಡೈಲಿ ಅಂತ ಟಾಪಿಕ್ಸ್ ನಮ್ಗೆ ವೀಕ್ಲಿ ಟ್ವೈಸ್ ಯಾ ಡೈಲಿ, ನಮ್ಗೊಂದು ಈ ಹ್ಯಾಬಿಟ್ ಇರ್ತಲ್ಲ, ಹ್ಯಾಬಿಟ್ ಅಂದ್ರೆ ಜಸ್ಟ್ ಅದು ನಮ್ಗೆ ರುಟೀನ್ ಅದು. ಆಮೇಲೆ ಆಫ್ಟರ್ ರಿಟೈರ್ಮೆಂಟ್ ನಾವು ಅದೇ ರುಟೀನ್ ಅಲ್ಲಿ ಇರ್ತೇವೆ. ಸೊ ನಮಗಂತೂ ಇನ್ನೊಂದಿಗೂ ಏನು ಪ್ರಾಬ್ಲಮ್ ಆಗಿಲ್ಲ.
1: ಖಂಡಿತ, ಏನಂದ್ರೆ ನಮ್ಮ ಬಾಡಿಯಲ್ಲಿ ಒಂದು ಟಾಲರೆನ್ಸ್ ಕೆಪಾಸಿಟಿ ಅಂತ ಇರುತ್ತೆ, ನಮ್ಮ ಬಾಡಿಯಲ್ಲಿ ಒಂದು ಏನು ಸ್ಟ್ರೆಂತ್ ಅಂತ ಇರುತ್ತೆ. ಸೊ ಎಲ್ಲಿ ತನಕ ಈ ನಮ್ಮ ಬಾಡಿ ಅದಕ್ಕೆ ವಿಥೋಲ್ಡ್ ಮಾಡುತ್ತೆ ಅಥವಾ ಅದನ್ನ ಸ್ಟ್ರೆಂತನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗುತ್ತೆ, ಖಂಡಿತ ಮಾಡುತ್ತೆ. ಆದರೆ ಏನಂತೆ, ಒಂದು ನಮಗೆ ವಯಸ್ಸಾಗ್ತಿದ್ದಂಗೆ ನಮ್ಮ ಬಾಡಿಯ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ನಮ್ಮ ದೇಹ ಮುಖ್ಯವಾಗಿ ಈ ಒಂದು ತೊಂದರೆ ನಮ್ಮ ಲಿವರ್ ಮೇಲೆ, ಲಿವರಿನ ಊತ ಉಂಟಾಗುತ್ತೆ ಅಥವಾ ಲಿವರಿನ ಏನು ಫ್ಯಾಟಿ ಚೇಂಜಸ್ ಲಿವರ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಲಿವರ್ ಫೇಲ್ಯೂರ್, ಲಿವರ್ ಫೇಲ್ಯೂರ್ ಆಗುವ ಚಾನ್ಸ್ಗಳಿರುತ್ತೆ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್. ಈಗ ಇಷ್ಟು ವರ್ಷ ನಿಮ್ಗೇನು ತೊಂದರೆ ಆಗಿಲ್ಲ, ಒಳ್ಳೆಯದೆ. ಆದರೆ ಇನ್ನು ಮುಂದೆ ಕೂಡ ನೀವು ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಐ ಥಿಂಕ್ ಖಂಡಿತ ನೀವು ಅದನ್ನು ವ್ಯಸನದಿಂದ ದೂರ ಇರೋದು ತುಂಬ ಒಳ್ಳೆಯದು. ಅದರ ಜಾಗದಲ್ಲಿ ನೀವು ಬೇರೆ ಬೇರೆ ಥರದ ಈ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು ಅಥವಾ ಮಜ್ಜಿಗೆ ಇರ್ಬೋದು, ಹಾಲಿರ್ಬೋದು. ಸೊ ಆಲ್ಕೋಹಾಲ್ ಬದಲು ಹಾಲನ್ನು ಕುಡಿಯುವಂಥ ಅಭ್ಯಾಸ ಮಾಡಿಕೊಳ್ಳಿ. ಖಂಡಿತ ಈ ಒಂದು ಹ್ಯಾಬಿಟ್ಸ್ನ ನೀವು ದೂರ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ.
6: ಅಚ್ಚಾ ಸರ್, ಆಕ್ಚುಲಿ ಸರ್ ಅದು ಅಂತೂ ಒಳ್ಳೇದೇ ಇದೆ. ಆಕ್ಚುಲಿ ನಮ್ಗದು ಇದುವರೆಗೂ ಅಂತೂ ನಮ್ಗೆ ಅದೇನು ತೊಂದರೆ ಆಗಿಲ್ಲ. ಆಕ್ಚುಲಿ ಸ್ಟಿಲ್ 50 ಅಬೌ ರನ್ನಿಂಗ್
1: ಇದೆ. ಏನಾಗುತ್ತೆ, ಸೋ ಬಾಡಿಗೊಂದು ಕೆಪಾಸಿಟಿ ಅಂತ ಇರುತ್ತೆ.
6: ಆಕ್ಚುಲಿ ಕಂಟೆಂಟ್ ಆಫ್ ಕನ್ಸ್ಯೂಮ್ ನಮ್ದೇನಿದೆ, ನಾವು ಅಷ್ಟೇ ಮಾಡ್ತಾ ಇದೀವಿ, ಅದಕ್ಕಿಂತ ಹೆಚ್ಚಾಗ್ತಾ ಇಲ್ಲ. ಸೋ ಬೇಕಾದಾಗ ಮಾಡ್ತೀವಿ, ಅವಾಗೇನಾದ್ರು ರುಟೀನ್ ಇವಾಗ ಮಾಡಲ್ಲ, ಅವಾಗ ಟ್ವೈಸ್ ಅ ಡೇ, ಇವಾಗ ವೀಕ್ಲಿನೇ ಟ್ವೈಸ್ ಆಗುತ್ತೆ. ಸೊ ಏನಾಗುತ್ತೆ, ಅದರಿಂದ ನಮ್ಗೆ ಏನಾದ್ರು ತೊಂದರೆ ಆಗ್ಬೋದು. ನೀವು ಒಂದ್ ಸಲ ಕರೆಕ್ಟ್ ಇದೆ ಸರ್, ಹೆಚ್ಚು ಆಗಬಾರ್ದು, ಕಡಿಮೆ ಅಂತೂ ಬೇಡ ಬೇಡ. ಹೆಚ್ಚು ನಾವು ಮಾಡ್ತೀವಿ ಒಂದು ಮತ್ತೂರು ಮಾಡೋದು ಬೇಡ ಈ ವಿಷಯನ.
1: ಅದೇ, ಆದಷ್ಟು ಅವಾಯ್ಡ್ ಮಾಡದೆ ಒಳ್ಳೇದು. ಆದರೆ ನಿಮಗೆ ಅದರಿಂದ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಹಿತವಾಗಿ ಮಿತವಾಗಿ ಬಯಸ್ಕೊಳ್ಳಿ. ಬೆಸ್ಟ್ ಅಡ್ವೈಸ್ ಇಸ್ ಟು ಅವಾಯ್ಡ್ ಇಟ್. ಯಾಕಂದ್ರೆ ತೊಂದರೆ, ಈಗ ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳಿಕ್ ಸಾಧ್ಯ ಆಗತ್ತೆ. ಯಾಕಂದ್ರೆ ಇಷ್ಟದಂತಂಗ ಅದೇನು ತೊಂದರೆ ಆಗಿಲ್ಲ, ಭಾರಿ ಒಳ್ಳೇದು. ಯಾಕಂದ್ರೆ ಮತ್ತೆ ತೊಂದರೆ ಆದ್ಮೇಲೆ ಅದನ್ನ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಈಗ ಏನು 100 ರೂಪಾಯಿ ಖರ್ಚಾಗ್ತದೆ, ಆಮೇಲೆ 1,000 ರೂಪಾಯಿ ಖರ್ಚು ಮಾಡಿಕೊಂಡು ನಿಮ್ಗೆ ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಪರ್ಫೆಕ್ಟ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು.
6: ನಿನ್ನಿಂದ ಅವೇರ್ನೆಸ್ ಮಂಜು ಸರ್ ಹೇಳ್ತಾ ಇದ್ರು, ಸೊ ಅದ್ರ ಬಗ್ಗೆ ನಾವು ನಿನ್ನಿಂದ ಫಾಲೋ ಮಾಡ್ತಾ ಇದ್ವಿ. ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿ ಮಾತಾಡಿದ್ವಿ ನಿಮ್ ಕೂಡ, ಒಳ್ಳೇದೇ ಸರ್ ನಿಮ್ ಕೂಡ ಮಾತಾಡಿ. ಥ್ಯಾಂಕ್ ಯು,
1: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ ರಾಜೇಶ್ ಅವರೇ. ಸ್ನೇಹಿತರೆ, ಡಾಕ್ಟರ್ ಸರ್, ವಿ ಹ್ಯಾವ್ ಕಮ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದ ಶೋ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಖಂಡಿತ, ನಾವೊಂದು ನಮ್ಮ ಒಂದು ಜೀವನ ಶೈಲಿ ಏನಿದೆ ಅದನ್ನು ನಾವು ಕಾಪಾಡಿಕೊಂಡ್ರೆ ಖಂಡಿತ ನಾವು ಇಂಥ ವ್ಯಸನದಲ್ಲಿ ಮುಕ್ತ ಆಗಲಿಕ್ಕೆ ಸಾಧ್ಯ ಇದೆ. ಮೊದಲನೇದಾಗಿ ನಾವು ಒಂದು ಉತ್ತಮ ಆಹಾರವನ್ನು ಸೇವನೆ ಮಾಡುವಂಥದ್ದು ನಮ್ಮ ದೇಹಕ್ಕೆ, ಮನಸ್ಸಿಗೆ ಹಾಗೂ ನಮ್ಮ ಸ್ಪಿರಿಚುವಾಲಿಟಿ ಹೆಲ್ತಿನ ಕಾಪಾಡಿಕೊಳ್ಳಿಕ್ಕೆ ನಾವು ಸಾತ್ವಿಕ ಆಹಾರ, ಮನೆಯಲ್ಲಿ ಮಾಡುವಂಥ ಆಹಾರ, ಆದಷ್ಟು ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರ್ಬೋದು, ಪ್ರಿಸರ್ವೇಟಿವ್ಸ್ ಇರ್ಬೋದು, ಅಥವಾ ನಮ್ಮಲ್ಲಿ ಏನು ಕೆಮಿಕಲ್ಸ್ ಇದೆ ಅಥವಾ ಕಲರಿಂಗ್ ಏಜೆಂಟ್ಸ್ ಇರ್ತಾರೆ, ಸೊ ಇದನ್ನೆಲ್ಲ ಆದಷ್ಟು ಅವಾಯ್ಡ್. ರಿಫೈನ್ಡ್ ಫುಡ್ಸ್, ಹೀಗೆ ಶುಗರ್ ಇರ್ಬೋದು, ಸೊ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿಕೊಂಡು ನ್ಯಾಚುರಲ್ ಫುಡ್ಸ್ನ ನಾವು ಯೂಸ್ ಮಾಡಿ, ಅದೇ ರೀತಿ ನಾವು ಲೈಫ್ ಸ್ಟೈಲ್, ಯೋಗ, ಮೆಡಿಟೇಷನ್, ವಾಕಿಂಗ್, ಜಾಗಿಂಗ್, ಇಂಥ ಒಂದು ಹವ್ಯಾಸಗಳನ್ನು ಬಳಸಿ, ಆಮೇಲೆ ನಮ್ಮ ಯಾವುದೇ ಒಂದು ಸಮಾಜ ಸೇವೆದಲ್ಲಿರ್ಬೋದು, ಸೋಷಿಯಲ್ ಹೆಲ್ಪ್ ಗ್ರೂಪ್ಸ್ ಇರ್ಬೋದು, ಅಥವಾ ಸೊಸೈಟಿಯಲ್ಲಿ ಇರುವಂಥ ಬೇರೆ ಬೇರೆ ಈ ಮಕ್ಕಳಲ್ಲಿ ಅಥವಾ ಅನಾಥರಲ್ಲಿ ವೃದ್ಧರಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದು, ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡುವಂಥದ್ದನ್ನು ಇಟ್ಕೊಂಡ್ರೆ ಖಂಡಿತ ಇಂಥ ಒಂದು ಪ್ರಾಬ್ಲಮಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ರೀತಿ ನಮ್ಮ ಕಾಂಟ್ರಿಬ್ಯೂಷನ್ ನಮ್ಮ ಒಂದು ಫ್ಯಾಮಿಲಿಗಿರ್ಬೋದು ಅಥವಾ ನಮ್ಮ ಒಂದು ದೇಶಕ್ಕೆ ಹಾಗೂ ಇಡೀ ಪ್ರಪಂಚಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆದಷ್ಟು ಈ ಒಂದು ವ್ಯಸನದಿಂದ ಈ ಒಂದು ನಶಾಮುಕ್ತ ಏನು ಯುವ ಭಾರತ ಸರ್ಕಾರದ ಜನಭಾಗಿದಾರ್ ಅಡಿಯಲ್ಲಿ ಮುಂದಿನ 100 ವಾರಗಳಲ್ಲಿ ಏನು ಕಾರ್ಯಕ್ರಮ ಇದೆ, ಹಲವಾರು ದೇಶಗಳಲ್ಲಿ ಹಲವಾರು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಎನ್ ಜಿ ಒಸ್ಗಳಲ್ಲೂ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಇದರ ಒಂದು ಭಾಗಿಯಾಗಿ ಇದರ ಒಂದು ಉದ್ದೇಶದ ಏನು ಸದುದ್ದೇಶದಿಂದ ಏನು ಮಾಡಿದ್ದಾರೆ, ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೊಮ್ಮೆ ಈ ಒಂದು ವೇಣುಧ್ವನಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.
0: ಎಸ್ ಸ್ನೇಹಿತರೆ, ಇದಾಗಿತ್ತು KLE ವೇಣುಧ್ವನಿ 90.4 FM ನೇರ ಫೋನಿನ ಕಾರ್ಯಕ್ರಮ. ವಿಷಯ ನಶಾ ಮುಕ್ತ ಯುವ ಫಾರ್ ವಿಕಸಿತ್ ಭಾರತ. ಈ ಒಂದು ವಿಷಯದ ಕುರಿತು ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ, ಪ್ರಾಚಾರ್ಯರು ಮತ್ತು ವೈದ್ಯಕೀಯ ನಿರ್ದೇಶಕರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯಿಂದ ಬಂದಿದ್ದರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನನ್ನೊಂದಿಗೆ
3: मैं हूँ आपके साथ मनीषा, और ऐसे ही हमारे नए नए प्रोग्राम सुनने के लिए ट्यून इन रहना के एलवी वेणु धोनी 90.4 FM पे. हैव अ नाइस टाइम, बाय बाय.
7: बेलगामी ना फर्स्ट कम्युनिटी स्टेशन आदा वेणु ध्वनि 90.4 FM ಗೆ ಶುಭವಾಗಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ತಮ್ಮ ಪ್ರೀತಿಯ ನಿಮ್ಮೊಂದಿಗೆ ನಾವು ಈಗ ಇಲ್ಲಿಂದ ಪ್ರಾರಂಭವಾಗಲಿದೆ. ಯಾರ್ಯಾರು ವೇಣು ದುನಿಯ ಈ ಒಂದು ಹೆಲ್ತ್ ಇದು ನೇರಫೋನಿನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ರಿ ಅವರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ. ಏಕೆಂದರೆ ನೀವು ಕೇಳಿದ್ರಿ ಪ್ರಶ್ನೆ, ಆಚೆ ಉತ್ತರ ಸಿಕ್ತು, ಆ ಉತ್ತರದಿಂದ ಎಷ್ಟೋ ಜನರಿಗೆ ಲಾಭವಾಯಿತು. ಸೊ ಇದಕ್ಕೆ ಧನ್ಯವಾದ. ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ತಗೊಂಡು ಬರೋ ಕಾರಣ ನೀವೇ. ನಿಮಗೋಸ್ಕರ ಸದಾ. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ಲೈನಪ್ ಮಾಡಿ ಇಟ್ಟಿದ್ದೇನೆ. ಈಗ ಇಲ್ಲಿಂದ ಪ್ರಾರಂಭ ಮಾಡ್ತೇನೆ. ನಾಳೆ ಸ್ವತಂತ್ರ ದಿನಾಚರಣೆ ಇದೆ. ಎಸ್ ಆತ್ಮೀಯ ಸ್ನೇಹಿತರೆ, ಸ್ವತಂತ್ರ ದಿನಾಚರಣೆ ನಾಳೆ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ನಾನು ಪ್ರಸಾರ ಮಾಡುವೆ. ಅದನ್ನು ತಾವು ಕೇಳಿ ಎಂಜಾಯ್ ಮಾಡಿ. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ನಾಳೆ ಸ್ವತಂತ್ರ ದಿನಾಚರಣೆ, ಸ್ವತಂತ್ರವಾಗೋಣ. ಎದರಿಂದ? ಈ ನಶೆಯಿಂದ. ಇವತ್ತಿನ ಕಾರ್ಯಕ್ರಮದ ಅದೇ ಮುಖ್ಯ ಒಂದು ಮೆಸೇಜು, ಸಂದೇಶ. ಸೊ ಒಳ್ಳೆ ಗೀತೆ ಚಲುವಿನ ಚಿತ್ತಾರ ಚಿತ್ರದ್ದು ಕನಸು ಇದು ಕೇಳಿ ಮಜಾ ಮಾಡಿ.

0: ಏನಾಯ್ತು ಮಾದೇಶ?
1: ಮತ್ತೆ ನಾನು ನಿನ್ಗೆ ನಿಜವಾಲು ಇಷ್ಟನಾ?
0: ತುಂಬಾ ಇಷ್ಟ ಕಣೋ, ನಿನ್ನ ಜೀವ ಕಣೋ.

0: ऐसा ऐसा
1: हेलो
0: नीना
1: हेलो
0: ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದೀಯಾ?
1: ನಿಮ್ಮ ಅಜ್ಜಿ
2: ನಾನು ನಿಮ್ಮನ್ನೆಲ್ಲರನ್ನು ಪ್ರೀತಿಸುತ್ತೇನೆ, ನಿಮ್ಮನ್ನ ಪ್ರೀತಿಯಿಂದ ನಿಮ್ಮ ರಿಕ್ವೆಸ್ಟ್ ಮಾಡಿದ್ದಕ್ಕೆ, ತಾವು ಕರೆ ಮಾಡಿ ಭಾಗವಹಿಸಿದ್ದಕ್ಕೆ. ಚಂದ್ರಕಾಂತ್ ಬಡಗಾವಿ ಅವರು ಮೆಸೇಜ್ ಅನ್ನ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸರ್, ನಾನು ಕೇಳಿದ ಕ್ವಶನ್ ಸರಿ ಇತ್ತೋ ಇಲ್ಲೋ? ಅಫ್ಕೋರ್ಸ್ ಸರಿ ಇತ್ತು, 100% ಸರಿ ಇತ್ತು. ಇವತ್ತಷ್ಟೇ ಅಲ್ಲ, ಇನ್ನು ಮುಂದೆ ಸದಾ ನೀವು ಕೇಳ್ತಾ ಇರಿ. ಏಕೆಂದರೆ ನೀವು ಕೇಳಿದ್ರೆ ಪ್ರಶ್ನೆ ಆಚೆ ಉತ್ತರವನ್ನು ಕೊಟ್ಟರು ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿಯವರು. ಆದ್ದರಿಂದ ಎಷ್ಟೋ ಜನರಿಗೆ ಲಾಭವಾಗುತ್ತೆ. ಎಷ್ಟೋ ಜನರು ಆತ್ಮೀಯ ಸ್ನೇಹಿತರೆ, ಇವತ್ತು ನೀವು ನೋಡಿರ್ಬೋದು, ನಾನು ಪ್ರಶ್ನೆ ಕರೆ ಮಾಡಿದಾಗ ಯಾರ್ದು ಹೆಸರು ತೊಗೊಳ್ಳಿಕ್ಕೆ ಹೋಗಿಲ್ಲ. ಯಾಕೆಂದರೆ ಕೆಲವೊಬ್ಬರು ಹೆಸರು ಹೇಳಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಅಂಥ ವಿಷಯ ಸೂಕ್ಷ್ಮವಾದ ವಿಷಯದಲ್ಲಿ ಅಂತೂ ನಾನು 100% ನಿಮ್ಮ ಹೆಸರು ಏನು ಅಂತ ಕೇಳೋದಿಲ್ಲ. ಸೊ ಇವತ್ತು ಅದೇ ಕೇಳಲಿಲ್ಲ. ತಾನಾಗಿ ಯಾರ್ಯಾರು ಹೇಳಿದರೂ ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳಷ್ಟು ಜನ ಆತ್ಮೀಯ ಸ್ನೇಹಿತರೆ ವಾಟ್ಸಪ್ ಮೆಸೇಜ್ ಕೂಡ ಮಾಡಿದ್ದಾರೆ, ಕಿ ರೀಲ್ಯಾಪ್ಸ್ ಆಗಿದೆ. ರೀಲ್ಯಾಪ್ಸ್ ಅಂದರೆ ಇದೆ ಅಲ್ವಾ, ವಿಚ್ ಈಸ್ ಆ ಒಂದು ನಶಾಮುಕ್ತ ಕೇಂದ್ರದಲ್ಲಿ ಹೋಗಿ ವಾಪಸ್ ಬಂದು ಮತ್ತೆ ನಶೆಯಲ್ಲಿ ಒಳಗೆ ಹೋಗಿದ್ದಾರೆ ಅಂಥವ್ರು ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಪರಿಚಯದವರು, ಹೆಸರು ತೊಳೋದು ಬೇಡ, ನನ್ನ ಪರಿಚಯದಲ್ಲಿ ಒಬ್ಬರಿದ್ದಾರೆ. ಆ ವ್ಯಕ್ತಿ ಈ ಥರ ಆಲ್ಕೋಹಾಲ್ ಅಂದರೆ ಮದ್ಯಪಾನ ಸೇವಿಸಿ ಜೀವ ಕಳ್ಕೊಂಡ. ಎಸ್, ಆತ್ಮೀಯ ಸ್ನೇಹಿತರೆ, ಇಷ್ಟು ದಾರು ಕುಡಿತಿದ್ರು ಏನು ಹೇಳೋದು. ಆದರೆ ಅವ್ರು ಹೋದರು, ಅವರ ಹಿಂದೆ ಒಂದು ಚಿಕ್ಕ ಮಗು, ಅವರ ಹೆಂಡತಿ, ಅವರ ತಂಗಿ, ತಾಯಿ, ತಂದೆ, ಅವ್ರು ಯಾವ ರೀತಿ ಅನುಭವಿಸಿದ್ದಾರೆ ಅದು ನನಗೂ ಗೊತ್ತಿದೆ. ಸೊ ಅಂಥ ಸಂದರ್ಭದಲ್ಲಿ ನಶಾ ಬೇಡ. ಜೀವನದಲ್ಲಿ ಇನ್ನೊಬ್ಬರನ್ನು ಸಹಾಯ ಮಾಡೋ ಆ ಒಂದು ನಶಾ ಅಂತ ಹೇಳೋದು ಬೇಡ, ಬಟ್ ಎಸ್, ಈಗ ನಶಾ ಈಗ ಟಾಪಿಕ್ ನಡೆದದಲ್ಲ. ಇನ್ನೊಬ್ಬರಿಗೆ ಸಹಾಯ ಮಾಡೋ ನಶಾ, ಇನ್ನೊಬ್ಬರ ಮುಖದ ಮೇಲೆ ನಗು ತರೋ ನಶಾ, ಇನ್ನೊಬ್ಬರ ಕಣ್ಣಲ್ಲಿ ಆನಂದದ ಕಣ್ಣೀರು ತರಿಸೋ ಆ ನಶಾ, ನಿಮ್ಮ ದೇಹದಿಂದ ಒಂದು ಹನಿ ಬೆವರು ಹೊರಗೆ ಹೋದ್ರೂ ಅದು ಒಂದು ನಶಾ. ಎಸ್, ಯಾವತ್ತಾದರೂ ವಾಕು, ರನ್ನು, ಸ್ವಿಮ್ಮು, ಜಾಗು, ಜಿಮ್ಮು ಏನಾದ್ರು ಮಾಡಿ, ನಿಮಗೆ ಗೊತ್ತಾಗುತ್ತೆ. ಒಂದು 20 ನಿಮಿಷ, 10 ನಿಮಿಷ, 2 ನಿಮಿಷ, ಒಂದು ನಿಮಿಷ ತಮ್ಮ ಉಸಿರಾಟದ ಮೇಲೆ ಗಮನವನ್ನು ಇಟ್ಟರೆ ಅದು ಒಂಥರದ ನಶಾ. ಸೊ ಸ್ನೇಹಿತರೆ, ಇಂಥ ನಶಾ ಇದ್ದಾಗ ಬಾಟ್ಲಿ, ಸಿಗರೆಟ್ ಪಾಕೀಟು, ಗುಟ್ಕಾ ಪಾಕೀಟ್ನಲ್ಲಿ ಯಾಕೆ ಹುಡುಕಾಡ್ತೀರಿ? ಸೊ ಸ್ನೇಹಿತರೆ, ಚಾರ್ಲಿ ಟ್ರಿಪಲ್ 7 ಚಿತ್ರದ ಗೀತೆಯೊಂದಿಗೆ ಮುಂದೆ ಹೋಗುತ್ತೆ, ವಿಚ್ ಇಸ್ ಓಗ ಅನ್ನೋ ಒಂದು ಹಾಡು. ಸೊ ಸ್ನೇಹಿತರೆ, ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ಇದಾದ ತಕ್ಷಣ ಸಹಪಾಠಿ ಗೀತೆ, ಅದಾದ ತಕ್ಷಣ ಬಾಂಡಿಂಗ್ ಸಾಂಗ್. ಬಹಳ ದಿನ ಆಯ್ತು ಆತ್ಮೀಯ ಸ್ನೇಹಿತರೆ ಕೇಳಲಿಲ್ಲ, ಅದಕ್ಕೆ ಈ ಗೀತೆಗಳನ್ನ ಲೈನ್ ಅಪ್ ಮಾಡಿ ಇಟ್ಟಿದ್ದೇನೆ. ಬನ್ನಿ ಕೇಳಿ, ಮಜಾ ಮಾಡಿ. ಕೇಳ್ತಾ ಇದ್ದೀರಾ ಏನು ಧ್ವನಿ? ಇದು ನಾನು ಬಾಂಜೂರ್ ಎಫ್ಎಂ KL ಈ ಕನಸು ಬಳಂಗ ಅವ್ಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ.

ಆತ್ಮೀಯರೆ, ಈ ಗೀತೆ ಆದ ತಕ್ಷಣ ಸಹಪಾಠಿ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ. ಬಹಳ ದಿನ ಆಯಿತು ಈ ಗೀತೆ ಕೇಳಿಲ್ಲ, ಅದಕ್ಕೆ ಪ್ರಸಾರ ಮಾಡ್ತಾ ಇದ್ದೇನೆ. ಹಾಡೆನ್ನ ಕೇಳಿ ಮಜಾ ಮಾಡಿ. ಅಡ್ವೊಕೇಟ್ ಪ್ರಮೀಳ ಹಂಪನ್ನವರವರೇ ಗುಡ್ ಮಾರ್ನಿಂಗ್, ನಿಮಗೆ ಶುಭೋದಯ. ಅಕ್ಷತ ಅವರು ಗುಡ್ ಮಾರ್ನಿಂಗ್, ಶುಭೋದಯ, ಒಳ್ಳೆ ಕಾರ್ಯಕ್ರಮವನ್ನು ತಗೊಂಡು ಬಂದಿರಿ ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಧನ್ಯವಾದ. ಆಚೆ ಇರುವ ವೈದ್ಯರು ನಮ್ಮ ವೇಣುಧ್ವನಿಯ ತಂಡದವರಿಗೆ ಹೇಳಬೇಕು, ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿಯವರು ಬಂದು ತಮ್ಮ ಸಮಯ ಕೊಟ್ಟು ಒಳ್ಳೆಯದಾದಂಥ ಮಾಹಿತಿಯನ್ನು ಕೊಟ್ಟರು. ಸೊ ಸ್ನೇಹಿತರೆ, ಅಲ್ಲಿ ಒಂದು ಅವ್ರ ಲೈನ್ ಭಾರಿ ಚಲೋ ಹೇಳಿದ್ರಿ, ಈ ಥರಾಗ ಎಲ್ಲ ಅಂದರೆ ಏನಂತಾರೆ ಸಮರೈಸ್ ಆಗುತ್ತೆ ಅದು ಏನಂದರೆ, ನಾಟ್ ವಿತ್ ಪಿಲ್ ಬಟ್ ವಿತ್ ವಿಲ್. ನೆನಪಿಟ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, ನಾಟ್ ವಿತ್ ಪಿಲ್ ಬಟ್ ವಿತ್ ವಿಲ್. ಅಂದರೆ ಔಷಧಿಯಿಂದ ಈ ಇದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ದೃಢ ಸಂಕಲ್ಪ ಇಟ್ಕೋಬೇಕು, ವಿಲ್ ಪವರ್ದಿಂದ ಹೊರಗೆ ಬರ್ಬೋದು. ನಾಟ್ ವಿತ್ ಪಿಲ್ ಬಟ್ ವಿತ್ ವಿಲ್, ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಆತ್ಮೀಯ ಸ್ನೇಹಿತರೆ, ಇದುವರೆ ನಶಾಯಿಂದ ಮುಕ್ತರಾಗಲಿಕ್ಕೆ ಅಷ್ಟೇ ಅಲ್ಲ, ಏ ನಮ್ಮ ಜೀವನದಲ್ಲಿ ಆತ್ಮೀಯ ಸ್ನೇಹಿತರೆ ಎಲ್ಲ ವಿಷಯಕ್ಕಿಂತ ಹೊರಗೆ ಬರಲಿಕ್ಕೆ. ಈಗ ನೋಡಿ, ಆರೋಗ್ಯದ ಸಮಸ್ಯೆ ಏನೇ ಇದ್ರೂ ನಿಮಗೆ ಗೊತ್ತಾ ಆತ್ಮೀಯ ಸ್ನೇಹಿತರೆ, ನಿಮಗೆ ತಲೆನೋವು ಐತಿ, ಬೆನ್ನು ನೋವು ಐತಿ, ಆ ಗುಳಿಗೆ ನೀವು ತೊಗೊಂಡಾಗ ಆ ಗುಳಿಗೆಗೆ ಹೆಂಗೆ ಗೊತ್ತಾಗ್ತದಕ್ಕೆ ಬೆನ್ನಿಗೆ ತಲೆಗೆ ನೋವು ಐತಿ? ಹೌದೈತಲ್ರಿ, ಈ ಥರಾಗ ತಲೆ ಹಚ್ಬೇಕಲ್ರಿ. ಆತ್ಮೀಯ ಸ್ನೇಹಿತರೆ, ನೀವು ಇವತ್ತು ವೈದ್ಯರ ಕಡೆ ಹೋಗ್ತೀರಾ, ತಪಾಸಣೆ ಮಾಡಿಸ್ಕೊತೀರಾ, ಅವ್ರು ಗುಳಿಗೆ ಕೊಡ್ತಾರೆ, ಆರಾಮಾಗ್ತದೆ ಹೋಗ್ರಿ ಅಂತ ಹೇಳ್ತಾರೆ ನೋಡ್ರಿ, ಅದನ್ನ ಕೇಳ್ತೀರಿ ನೋಡ್ರಿ, ಅಲ್ಲಿಯೇ ನಿಮ್ಮ ವಿಲ್ ಪವರ್ ಕಾರ್ಯದಲ್ಲಿ ಚಾಲೂ ಆಗಿರ್ತದೆ. ಸೊ ಆತ್ಮೀಯರೇ, ನಾಟ್ ವಿತ್ ಪಿಲ್ ಬಟ್ ವಿತ್ ವಿಲ್ ನೆನಪಿಟ್ಕೊಳ್ಳಿ. ಈ ಮಾತು ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿಯವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅದನ್ನ ನಾನು ನೋಟ್ ಮಾಡ್ಕೊಂಡು ನಾನು ಇದ್ರ ಮೇಲೆ ಕಾರ್ಯಕ್ರಮ ನಮ್ಮ ಪ್ರೀತಿಯ ಸ್ನೇಹಿತರಿಗೆ ಹೇಳಬಹುದು ಅಂತ. ಸೊ ಸ್ನೇಹಿತರೆ, ನಶಾ ಮುಕ್ತ ಯುವ ಈ ಒಂದು ಕಾರ್ಯಕ್ರಮದ ಒಂದು ಸಮರಿ ಹೇಳಬೇಕಂದ್ರೆ, ನಾಟ್ ವಿತ್ ಪಿಲ್ ಬಟ್ ವಿತ್ ವಿಲ್. ವಿಲ್ ಪವರ್ ಇದ್ರೆ ಏನೂ ಸಾಧ್ಯ. ಮದ್ಯಪಾನ, ಸಿಗರೇಟ್, ಗುಟ್ಕಾದಿಂದ ಹೊರಗೆ ಬರುವುದು ಅಷ್ಟೇ ಅಲ್ಲ, ಕೆಟ್ಟ ವಿಚಾರಗಳು ಇದರಿಂದನೂ ಹೊರಗೆ ಬರ್ಬೋದು. ಒಳ್ಳೆ ವ್ಯಕ್ತಿ ಆಗಲಿಕ್ಕೂ ವಿಲ್ ಪವರ್ ಬೇಕು, ಕೆಟ್ಟ ವ್ಯಕ್ತಿ ಇಂದ ಒಳ್ಳೆ ವ್ಯಕ್ತಿಗೆ ಬದಲಾವಣೆ ಆಗಲಿಕ್ಕೂ ವಿಲ್ ಪವರ್ ಬೇಕು. ಆತ್ಮೀಯ ಸ್ನೇಹಿತರೆ, ಉತ್ತಮ ಗೀತೆಗಳು ಲೈನ್ ಅಪ್ ಇವೆ, ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM ಕೆ ಎಲ್ ಇ ಕನಸು. ಉತ್ತಮ ಗೀತೆಗಳು ಲೈನ್ ಅಪ್ ಇವೆ. ಈಗ ಮುಂದಿನ ಗೀತೆ, ಹೇ ತಿರುಬೋಕಿ ಜೀವನ ನಮ್ಮದಲ್ಲ ಖಾಲಿ ಕುಳಿತು ಬೋರಾಗಿದೆ. ಏನಾತೋ ಮಂಜು? ಏನಿಲ್ಲ, ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ದಿಸ್ ಇಸ್ ಅ ಸಾಂಗ್ ಫ್ರಾಮ್ ಕಿರಿಕ್ ಪಾರ್ಟಿ. 11:30 ಆಗಿದೆ ಆತ್ಮೀಯರೇ, ಆದರೆ ನಾಳೆ ಇರೋ ಆ ಒಂದು ಖುಷಿ, ಉತ್ಸಾಹ, ಸ್ವಾತಂತ್ರ್ಯೋತ್ಸವ, ಎಸ್ ಸ್ವಾತಂತ್ರ್ಯ ದಿನ, ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಇನ್ ಅಡ್ವಾನ್ಸ್. ಆತ್ಮೀಯ ಸ್ನೇಹಿತರೆ, ಸ್ವತಂತ್ರವಾಗೋಣ ಈವನ್ ಫ್ರಾಮ್ ನಶಾ. ಇದೇ ಆಗಿತ್ತು ಇವತ್ತಿನ ಕಾರ್ಯಕ್ರಮದ ವಿಷಯ. ನಾಟ್ ಫ್ರಾಮ್ ಪಿಲ್ ಬಟ್ ಫ್ರಾಮ್ ವಿಲ್. ವಿಲ್ ಪಾವರಿನ ಶಕ್ತಿ ಅಷ್ಟಿದೆ ಅಂತ ಅವರು ಹೇಳಿದರು. ಯಾರು? ನಮ್ಮ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ ಅವರು. ಕಾರ್ಯಕ್ರಮದ ಮುಂದಿನ ಹಾಡು, ವಾಟ್ಸಪ್ ಮೆಸೇಜ್ ಏನು ಹೇಳುತ್ತೆ ನೋಡೋಣ. ಸೊ ಸ್ನೇಹಿತರೆ, ಪ್ರಥಮೇಶ್ ಅವರು, ಹಾಯ್ ಸರ್. ನಿಜವಾಗ್ಲೂ ವಿಲ್ ಪವರ್ ಬಗ್ಗೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ಅದನ್ನು ನೀವು ಪಾಯಿಂಟಾಗಿ ತೊಗೊಂಡಿದ್ದು ನಮ್ಗೆ ಭಾಳ ಸಂತೋಷ. ನಾನು ಅದೇ ವಿಚಾರ ಮಾಡ್ತಿದ್ದೆ, ನೀವು ಬರ್ಕೊಂಡಿರ್ಬೋದು. ಇಲ್ಲ, ನಾನು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಪಾಯಿಂಟ್ಸನ್ನು ಬರ್ಕೋತೇನೆ. ಸಂದರ್ಶನ ತೊಗೊಂಡಾಗ ಪಾಯಿಂಟ್ಸನ್ನು ಬರ್ಕೋತೇನೆ. ಈ ಪಾಯಿಂಟ್ಸ್ ಬರ್ಕೊಳ್ಳೋದು ಅಭ್ಯಾಸ ನಿಮಗೆ. ಒಂದೊಂದೊಂದೊಂದು ವಿಷಯದ ಬಗ್ಗೆ ಮಾತನಾಡೋಣ ಅಂತ. ಸೊ ತಿರುಬೋಕಿ ಜೀವನ ಕೇಳಿ ಮಜಾ ಮಾಡಿ.

ಫ್ರಮ್ ಕಿರಿಕ್ ಪಾಟಿ ನಿಮ್ಮೆಲ್ಲರಿಗೋಸ್ಕರ ನೀವು ಕೇಳ್ತಾ ಇದ್ರ ವೇಣುಧ್ವನಿ 90.0 FM KLE ಕನಸು ಹಾಡನ್ನ ಕೇಳಿ ಮಜಾ ಮಾಡಿ.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.